ಶುಭೋದಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ 1948ನೇ ಶಕವರ್ಷ ವೈಶಾಖ ಮಾಸದ 29ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 19ನೇ ತಾರೀಕು ಮಂಗಳವಾರ. ನಿಲಯದ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಸಮಯ ಸರಿಯಾಗಿ 5:58.46. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 5 ರಾಷ್ಟ್ರಗಳ ಭೇಟಿಯ ಕೊನೆಯ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನಗಳ ಭೇಟಿಗಾಗಿ ಇಂದು ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಭೇಟಿಯ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಅಡಿಯಲ್ಲಿ ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2 ದಿನಗಳ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಆಯೋಜಿಸಿದೆ. ಈ ಸಭೆಯ ನಂತರ ಇದೇ ತಿಂಗಳ 21 ಮತ್ತು 22 ಬ್ರಿಕ್ಸ್ ಕಾನೂನು ಸಚಿವರ ಸಭೆ ನಡೆಯಲಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷತೆಯಲ್ಲಿ ಭುವನೇಶ್ವರದಲ್ಲಿ ಇಂದು ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನ ನಡೆಯಲಿದೆ. ರೈತರ ಆದಾಯವನ್ನು ಹೆಚ್ಚಿಸುವುದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವುದು ಸಮ್ಮೇಳನದ ಉದ್ದೇಶವಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಆಯುಕ್ತ ಪೊಮ್ಮಲ್ ಸುನೀಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಸರ್ವಜ್ಞ ನಗರ ವಿಭಾಗ ವ್ಯಾಪ್ತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಅಪಾಯಕಾರಿ ಕಟ್ಟಡಗಳು, ಕಾಂಪೌಂಡ್ ಗೋಡೆಗಳು ಹಾಗೂ ಜಾಹೀರಾತು ಫಲಕಗಳ ತೆರವಿಗೆ ಮುನ್ನೆಚ್ಚರಿಕಾ ಸೂಚನೆ ನೀಡಲಾಗಿದೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವನಂದ ನೀಲಣ್ಣ ಅವರನ್ನು 10 ದಿನಗಳ ಕಾಲ ಸಿಐಡಿ ವಶಕ್ಕೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31 ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26 ಕೇರಳಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೂನ್ 1 ಸಾಮಾನ್ಯ ದಿನಾಂಕಕ್ಕಿಂತ 6 ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:03:17. ನಮ್ಮ ನಿಲಯದಿಂದ ಈ ದಿನ ಯಾವೆಲ್ಲ ಕಾರ್ಯಕ್ರಮಗಳು ಮೂಡಿಬರುತ್ತೆ ತಿಳ್ಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯಲ್ಲಿ ಈ ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದ ಉಪಾಸನೆ ಮೂಡಿಬರಲಿದೆ. 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು, 8:00 ನಂತರ ಚಿತ್ರಗೀತೆಗಳು ಮೂಡಿಬರುತ್ತೆ ಶುಭೋದಯ ಕರ್ನಾಟಕದಲ್ಲಿ. ಈ ಬೆಳಗ್ಗೆ 9:00 ಕೇಳಿ ಕಾರ್ಯಕ್ರಮ ಇಂದಿನ ವಿಶೇಷ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಚಿತ್ರಗೀತೆಗಳು. 11:02 ಚಿತ್ರಗೀತೆಗಳನ್ನು ನೀವು ಕೇಳಬಹುದು. 11:30 ಕೇಳಿ ಕಾರ್ಯಕ್ರಮ ಕಲಾಭಾರತಿ. 12:05 ಕರೆಗೊಂದು ಹಾಡು ಕಾರ್ಯಕ್ರಮ, ನಿಮ್ಮಿಷ್ಟದ ಕೋರಿಕೆಯ ಗೀತೆಗಳು ಪ್ರಸಾರ ಆಗತ್ತೆ. ಆನಂತರ 1:02 ಮಂಗಳವಾರದ ವಿಶೇಷ ಗೇಮ್ ಶೋನಲ್ಲಿ ಕ್ವಿಸ್ ಕಾರ್ಯಕ್ರಮ ಅಂದರೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ. 2:40 ಒಂದೇ ಚಿತ್ರದ ಗೀತೆಗಳನ್ನು ನೀವು ಕೇಳಬಹುದು ಚಿತ್ರತಾನ ಕಾರ್ಯಕ್ರಮದಲ್ಲಿ. 3:00 ಹಿಂದಿಯಲ್ಲಿ ಕಾರ್ಯಕ್ರಮ ಸಖಿ ಸಹೇಲಿ. 4:00 ಕೇಳಿ ಪರಿಮಳ. ಸಂಜೆ ಪ್ರಸಾರದಲ್ಲಿ 5:02 ಕಾರ್ಯಕ್ರಮ ವಿವರಣೆ ಇರುತ್ತೆ. 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಆಕಾಶವಾಣಿಗೆ 90:02 ವಿಶೇಷ ಕಾರ್ಯಕ್ರಮಗಳು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನೀವು ಕೇಳಬಹುದು. ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 5:45 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕನ್ನಡ ಮೆಲೋಡೀಸ್. 6:02 ಸೇಫ್ ಡ್ರೈವ್ ಗಾನಾ ಬಜಾನ ಕಾರ್ಯಕ್ರಮ ಮೂಡಿಬರುತ್ತೆ. 6:55 ಮರುಪ್ರಸಾರದಲ್ಲಿ ನೀವು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಆಲಿಸಬಹುದು. 7:02 ಸೇಫ್ ಡ್ರೈವ್ ಗಾನಾ ಬಜಾನ ಕಾರ್ಯಕ್ರಮ. ಆಕಾಶವಾಣಿಗೆ 90:00 ವಿಶೇಷ ಕಾರ್ಯಕ್ರಮಗಳು, 2 ಮೂಡಿಬರುವಂತಹ ಸಮಯ 7:07 ಹಾಗೂ 7:22 ಕ್ರಮವಾಗಿ ಆಕಾಶ ಬುಟ್ಟಿ. ಈ ದಿನ ಬಾನುಲಿ ಕಲಿಗಳು ಕಾರ್ಯಕ್ರಮವನ್ನು ನೀವು ಕೇಳ್ತೀರಿ. ಪ್ರಸ್ತುತಪಡಿಸ್ತಾರೆ ಬಿ ಕೆ ಸುಮತಿಯವರು. ಆನಂತರ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಆನಂತರ ಗಾನಾ ಬಜಾನಾ ಕಾರ್ಯಕ್ರಮದ ಮುಂದಿನ ಭಾಗವನ್ನು ನೀವು ಆಲಿಸಬಹುದು. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15 ಕೇಳಿ ಹಿಂದಿ ಮೆಲೋಡೀಸ್. ರಾತ್ರಿ 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಟ್ಯೂನ್ ಮಾಡಿ 102.9 FM.

ಬಾನಲ್ಲಿ ಹೌದು ಮೂಡಣದಲ್ಲಿ ಭಾಸ್ಕರನ ಉದಯದೊಂದಿಗೆ ಜಗತ್ತಿನ ಪಯಣ ಪ್ರಾರಂಭ ಆಗಿದೆ. ಭಗವಂತನ ಪ್ರಾರ್ಥನೆಯೊಂದಿಗೆ ಈ ಒಂದು ಪಯಣವನ್ನು ಪ್ರಾರಂಭ ಮಾಡೋಣ. ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ನಾದದಿಂದ ಭಗವಂತನನ್ನು ಉಪಾಸಿಸುವಂತಹ ಮುಂಜಾನೆಯ ಸಮಯ ಇದು. ನಾದೋಪಾಸನೆ ಕಾರ್ಯಕ್ರಮಕ್ಕೆ ಕೆಲವರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವಿಘ್ನ ವಿನಾಶಕನ ಸ್ತುತಿಯನ್ನು ಹಾಡಿದ್ದಾರೆ ವಿದ್ಯಾಭೂಷಣರು. ಜಗನ್ನಾಥದಾಸರ ರಚನೆಯಿದು.

ಗಣಪನ ಪ್ರಾರ್ಥನೆಯೊಂದಿಗೆ ನಾದೋಪಾಸನೆ ಕಾರ್ಯಕ್ರಮ ಆರಂಭ ಆಗಿದೆ. ಇನ್ನೀಗ ಆದಿಶಂಕರಾಚಾರ್ಯ ವಿರಚಿತ ಅನ್ನಪೂರ್ಣಾಷ್ಟಕ ರೂಪಾರಾವ್ ಹಾಗೂ ದೀಪಾರಾವ್ ಅವರುಗಳ ಧ್ವನಿಗಳಲ್ಲಿ

ಆಲಿಸ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 6:15 ಈಗಿನ ಸಮಯ.

ಶ್ರೀ ಮಹಾಲಕ್ಷ್ಮೀ ದೇವಿಯ ಸ್ತುತಿಯನ್ನು ಹಾಡಿದವರು ಉಪೇಂದ್ರ ಭಟ್, ರಚನೆ ವಿಜಯದಾಸರದು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಮಯ 6:26. ಇನ್ನು ಮುಂದೆ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಕೇಳಿ ಆರ್ ಎನ್ ಜಯಗೋಪಾಲ್ ವಿರಚಿತ ಭಕ್ತಿ ರಚನೆ.

0: ಭಕ್ತಿಗೀತೆಗಳ ಪಯಣ ನಾದೋಪಾಸನೆ ಕೇಳ್ತಾ ಇದ್ದೀರಿ. ಸಮಯ 6:31:23
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ನಾದದ ಉಪಾಸನೆ ಭಕ್ತಿಗೀತೆಗಳ ಸಮರ್ಪಣೆ ಇದು ನಾದ ಉಪಾಸನೆ ಕಾರ್ಯಕ್ರಮ. ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು ನಿಮಗಾಗಿ ನಾದ ಉಪಾಸನೆ ಕಾರ್ಯಕ್ರಮದಲ್ಲಿ.

ಬದುಕು ಅಂದರೆ ಏನು, ಬದುಕು ಅಂದರೆ ಏನು, ಬದುಕು ಅಂತ ನೀವು ಹೇಳ್ತೀರಿ ಅಲ್ವಾ. ಆದರೆ ಆಲೋಚಿಸಿ ನೋಡಿ, ಅವರವರ ಆಲೋಚನೆಯಂತೆ ಬದುಕು ಅನ್ನುವಂತಹ ಅರ್ಥವನ್ನು ಹೇಳಬಹುದು. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರಲ್ಲ ಹಾಗೆ. ಬದುಕು ಅಂದರೆ ಏನು ಅಂತ ಹೇಳಿ ಬುದ್ಧನನ್ನು ಕೇಳಿದ್ರೆ ಬುದ್ಧ ಹೇಳ್ತಾನೆ, ಪ್ರೀತಿ ಮತ್ತು ಶಾಂತಿ. ಅದೇ ಮಾತನ್ನು ದುರ್ಯೋಧನನ ಬಳಿ ಹೋಗಿ ಕೇಳಿದಾಗ ದುರ್ಯೋಧನನ ಒಂದು ಉತ್ತರ, ಬದುಕು ಅನ್ನೋದು ಹಠ ಮತ್ತು ಛಲ ಅಂತ ಹೇಳಿ. ಇದೇ ಮಾತನ್ನು ಏಕಲವ್ಯನ ಕೇಳಿದ್ರೆ ಅವನ ಪ್ರಕಾರ ಬದುಕು ಅನ್ನೋದು ಗುರಿ. ಹಾಗೆ ಯುಧಿಷ್ಠರನನ್ನು ಕೇಳಿದ್ರೆ ಅವನು ಹೇಳ್ತಾನೆ, ಬದುಕು ಅಂದರೆ ಧರ್ಮ ಅಂತ ಹೇಳಿ. ಭೀಷ್ಮನಿಗೆ ಬದುಕು ಅಂದರೆ ಏನು ಅಂತ ಹೇಳಿ ಕೇಳಿದ್ರೆ, ಭೀಷ್ಮನ ಪ್ರಕಾರ ಅವನು ಅರ್ಥೈಸಿಕೊಂಡಂತೆ ಅವನು ನೋಡುವ ಬಗೆ ಬದುಕು ಹೇಗೆ ಅಂತ ಹೇಳಿದ್ರೆ ಪ್ರತಿಜ್ಞೆ ಅಂತ ಹೇಳಿ. ಸಂತನನ್ನು ಹೋಗಿ ನೀವು ಈ ಮಾತನ್ನು ಕೇಳಿದ್ರೆ ಸಂತ ಹೇಳ್ತಾನೆ, ಭಕ್ತಿ ಅಂತ ಹೇಳಿ. ಇದೇ ಮಾತನ್ನು ನಾವು ಸನ್ಯಾಸಿಯ ಬಳಿ ಹೋಗಿ ಕೇಳಿದಾಗ ಸನ್ಯಾಸಿಗೆ ಬದುಕು ಅಂತ ಹೇಳಿದ್ರೆ ವೈರಾಗ್ಯ ಅಷ್ಟೆ. ಅಲೆಕ್ಸಾಂಡರ್ ಇವನನ್ನು ಹೋಗಿ ಬದುಕು ಅಂದರೆ ಏನು ಅಂತ ಹೇಳಿ ಕೇಳಿದಾಗ ಅವನಿಗೆ ಬದುಕು ಅಂತ ಹೇಳಿದ್ರೆ ವಿಜಯ. ಮಧ್ಯಮ ವರ್ಗದವರಿಗೆ ಹೋಗಿ ಬದುಕು ಅಂದರೆ ಏನು ಅಂತ ಹೇಳಿ ಕೇಳಿದ್ರೆ ಅವ್ರು ಹೇಳ್ತಾರೆ, ಬದುಕು ಅನ್ನೋದು ಜಂಜಾಟ, ಉದ್ಯೋಗ ಅಷ್ಟೇ ಅಂತ ಹೇಳಿ. ಒಬ್ಬ ಹಸಿದವನಿಗೆ ಬದುಕು ಅಂದರೆ ಏನು ಅಂತ ಹೇಳಿದ್ರೆ ಅರ್ಧ ರೊಟ್ಟಿ. ಅದೇ ಶ್ರೀಮಂತನಿಗೆ ಬದುಕು ಅಂತ ಹೇಳಿದ್ರೆ ಮೋಜು ಹಾಗೆ ಮಸ್ತಿ. ನೋಡಿ, ಎಷ್ಟೊಂದು ಬಗೆಯ ಜನ ಅವರವರ ಆಲೋಚನೆಯಂತೆ ಬದುಕನ್ನು ನೋಡ್ತಾರೆ, ಬದುಕನ್ನು ತಮ್ಮದೇ ಆದ ರೀತಿಯಲ್ಲಿ ಅರ್ಥೈಸಿಕೊಂಡಿರ್ತಾರೆ ಅಲ್ವಾ. ಹಾಗಾದರೆ ಬದುಕು ಅನ್ನೋದು ಏನು, ಅದರ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಗೀತೆಯ ನಂತರ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಧರ್ಮ ಚಿತ್ರದ ಹಾಡು. ಚಿ ಉದಯಶಂಕರ್ ಅವರ ರಚನೆ ಇದು, ಸತ್ಯಂ ಅವರ ಸಂಗೀತವಿದೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಇದು. 6:44:30 ನಾವು ಅರ್ಥೈಸಿಕೊಂಡಂತೆ ನಮ್ಮ ಬದುಕು. ಹಾಗಾಗಿನೇ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಬದುಕಿನ ಅರ್ಥ ಒಂದೊಂದಾಗಿರುತ್ತೆ. ಆದರೆ ಬದುಕು ಅಂದರೆ ಏನು ಅಂತ ಹೇಳಿ ನಿಜವಾಗ್ಲೂ ನಾವು ನೋಡಿದಾಗ, ಬದುಕು ಅನ್ನೋದು ಒಂದು ಸುಂದರವಾದ ಅನುಭವ ಅಂತ ಹೇಳಿ ಹೇಳ್ತಾರೆ. ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ ಎಲ್ಲವೂ ಕೂಡ ಅಮೂಲ್ಯವಾದದ್ದು ನಮ್ಮ ಬದುಕಿನಲ್ಲಿ. ಹಾಗಾಗಿನೇ ಯಾವ ಒಂದು ಕ್ಷಣವೂ ಕೂಡ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಒಮ್ಮೆ ಕಳೆದ್ರೆ ಮುಗೀತು. ಆದ್ರಿಂದಲೇ ಪ್ರತಿ ಕ್ಷಣದ ಬದುಕು

ನವೀನ. ಎಷ್ಟು ಸುಂದರವಾಗಿದೆ ನೋಡಿ. ಕಳೆದು ಹೋದಂತಹ ಕ್ಷಣ ಮತ್ತೆ ತಿರುಗಿ ಬರೋದಿಲ್ಲ, ಹಾಗಾಗಿನೇ ಇರುವಂತಹ ಕ್ಷಣ ನಮ್ಮದು, ಹಾಗೆಯೇ ಅದು ಹೊಸತು ನವನವೀನ ಕೂಡ. ಹೀಗೆಯೇ ನಮ್ಮ ಬದುಕು ಅನಿಶ್ಚಿತ ಕೂಡ ಅಲ್ವಾ. ಮುಂದೆ ಏನಾಗತ್ತೆ ಏನು ಕೂಡ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿನೇ ಈ ಕ್ಷಣ ಏನಿದೆ ಅದು ನಮ್ಮದು, ಅದು ಪವಿತ್ರ, ಅದು ಸುಂದರವಾದ್ದು, ನವನವೀನ ಎಲ್ಲವೂ ಕೂಡ ಹೌದು. ಈ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸೋದು ಇದೆಯಲ್ಲ, ಅದೇನೇ ನಿಜವಾದ ಬದುಕು. ಈ ಕ್ಷಣ ನಮ್ಮದು, ಅದನ್ನು ಅನುಭವಿಸೋದೇ ನಿಜವಾದ ಬದುಕು. ಸಂಘರ್ಷ, ಮನಸ್ತಾಪ, ಕೋಪ, ದ್ವೇಷ ಎಲ್ಲವನ್ನ ಕಡಿಮೆ ಮಾಡ್ತಾ ಪ್ರೀತಿ, ಸೌಹಾರ್ದ, ಸಹಾಯ, ಕಾರುಣ್ಯ ಮತ್ತು ಹಸನ್ಮುಖದ ನಡುವೆ ನಾವು ಬದುಕ್ತೀವಲ್ಲ, ಅದೇನೇ ಸಾರ್ಥಕವಾದಂತಹ ಜೀವನ, ತುಂಬು ಜೀವನ. ಹಾಗೆಯೇ ನಮ್ಮ ಒಂದು ಆಲೋಚನೆಗಳು, ಯೋಚನೆಗಳು ಏನಿದೆ ಅವು ಸಕಾರಾತ್ಮಕವಾಗಿದ್ದರೆ ಆ ಕ್ಷಣದಲ್ಲಿ ನಮಗೆ ಚೈತನ್ಯ ಮೂಡುತ್ತೆ. ಬಹುಶಃ ಇದು ಎಲ್ಲರ ಅನುಭವಕ್ಕೂ ಕೂಡ ಬಂದಿರುತ್ತೆ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಏನೋ ಒಂದು ಹುರುಪು, ಹುಮ್ಮಸ್ಸು ನಮ್ಮಲ್ಲಿ ಮೂಡುತ್ತೆ. ಅದೇ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡಿದಾಗ ಏನೋ ಈ ಜಗತ್ತೇ ಮುಗ್ದು ಹೋಯ್ತೇನೋ, ನಮ್ಗೆ ಯಾವುದೋ ಒಂದು ಆಶಾಕಿರಣವೇ ನಮ್ಮ ಜೀವನದಲ್ಲಿ ಇಲ್ವೇನೋ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಹಾಗಾಗಿನೇ ನಮ್ಮ ಯೋಚನೆಗಳು ಸದಾ ಸಕಾರಾತ್ಮಕವಾಗಿರಲಿ ಅನ್ನೋದು. ಕಷ್ಟ, ನೋವು, ನಿರಾಸೆ, ದುಃಖ ಎಲ್ರಿಗೂ ಇದೆ. ಹೌದು, ಮನುಷ್ಯ ಅಂತ ಹೇಳಿದ್ಮೇಲೆ ಆ ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅನ್ನೋದು ದೊಡ್ಡವರ ಮಾತು. ಎಷ್ಟು ಸತ್ಯ ಅಲ್ವಾ ಈ ಮಾತು, ನಮ್ಗಲ್ದೆ ಇನ್ಯಾರಿಗೆ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಕಷ್ಟ, ಕಾರ್ಪಣ್ಯ, ನೋವು, ನಿರಾಸೆ ಎಲ್ಲವೂ ಕೂಡ ಇರುತ್ತೆ. ಆದರೆ ಈ ಎಲ್ಲದರ ನಡುವೆ ತೃಪ್ತಿಯಿಂದ ಬದುಕೋದಿದೆಯಲ್ಲ, ಅದೇ ನಿಜವಾದ ಜೀವನ. ಬದುಕು ಅಂತ ಹೇಳಿದ್ರೆ ಇದೆ.

ಹಸುವಿಗೆ ಎಲ್ಲಿದೆ ಸ್ವಾರ್ಥ? ಹಾಳು ಮನುಜನೊಡಲ ತುಂಬ ವಂಚನೆ ಸ್ವಾರ್ಥ, ಬರೀ ವಂಚನೆ ಸ್ವಾರ್ಥ.

ದೇವರ ತೀರ್ಪು ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಲಿಸಿದ್ರಿ. ದೊಡ್ಡರಂಗೇಗೌಡರ ರಚನೆಗೆ ವಿದ್ಯಾಸಾಗರ್ ಅವರ ಸ್ವರ ಸಂಯೋಜನೆ ಇತ್ತು. ಇದಕ್ಕೂ ಮೊದಲು ನೀವು ಕೇಳಿದ್ದು ಭಕ್ತ ಕುಂಬಾರ ಚಿತ್ರದ ಭಕ್ತಿಗೀತೆ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿತ್ತು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸ್ವರ ಸಂಯೋಜನೆ ಇತ್ತು.

ಹೌದು, ಭಗವಂತನ ಮಾಯೆಗೆ ಕೊನೆಯಿಲ್ಲ, ಅವನ ದಯೆಗೆ ಹೆಣೆಯಿಲ್ಲ. ಸ್ವಾರ್ಥದ ಬದುಕನ್ನು ಬಿಟ್ಟು ಅವನೆಡೆಗೆ ಮನಸ್ಸನ್ನು ನೆಟ್ಟು ನಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬದುಕನ್ನು ಸುಂದರವಾಗಿಸಿಕೊಳ್ಳೋಣ ಅನ್ನುವಂತಹ ಆಶಯದೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ.

ಕಾರ್ಯಕ್ರಮದಲ್ಲಿ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾರ್ವೆ ಭೇಟಿಯಲ್ಲಿದ್ದು ಇಂದು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇತ್ತೀಚೆಗೆ ಜಾರಿಗೆ ಬಂದ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ದೃಷ್ಟಿಯಿಂದ ಶೃಂಗಸಭೆಯು ಸದಸ್ಯ ರಾಷ್ಟ್ರಗಳೊಂದಿಗೆ ಆರ್ಥಿಕ ಸಂಬಂಧಗಳನ್ನು ವೇಗವರ್ಧಿಸುವ ನಿರೀಕ್ಷೆ ಇದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಬಂಧಿಸಿದೆ. ಕಳೆದ 4 ದಿನಗಳಲ್ಲಿ ದೇಶದಲ್ಲಿ ಸುಮಾರು 1,72,000 ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳನ್ನು ಪೂರೈಸಲಾಗಿದೆ. ಈ ತಿಂಗಳ ಆರಂಭದಿಂದ ಸುಮಾರು 1,08,000 ಟನ್ ವಾಣಿಜ್ಯ ಎಲ್ಪಿಜಿ ಮಾರಾಟವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆಯು ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ದಾಖಲೆಗೆ ಸೇರ್ಪಡೆಯಾಗಿದ್ದು ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ 524,092 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ಧವಾಗಿರುವ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20 ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಿಗಮ ಎಚ್ಚರಿಸಿದೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಮಲ್ಟಿಮೀಡಿಯಾ ಸಂಸ್ಥೆ ವತಿಯಿಂದ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ಸಿಬ್ಬಂದಿ ಭಾಗವಹಿಸಿದ್ದಾರೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಜಯ ದಾಖಲಿಸಿತು. ಈ ಮೂಲಕ ಪ್ಲೇಆಫ್ಗೆ ಪ್ರವೇಶ ಪಡೆಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
5: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕೇಂದ್ರದ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನವನ್ನು ಯಶಸ್ವಿಗೊಳಿಸಿ ಉತ್ಪಾದಕತೆ ಹೆಚ್ಚಿಸಿ ರೈತ ಕುಟುಂಬಗಳ ಸುಸ್ಥಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮುಂಗಾರು ಹಂಗಾಮು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಕೃಷಿ ಭಾಗ್ಯ, ಹೈಟೆಕ್ ಹಾರ್ವೆಸ್ಟರ್ ಹಬ್ ಹಾಗೂ ಬೆಳೆ ವಿಮೆ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗಿದೆ. ಮಳೆ ಅನಿಶ್ಚಿತತೆ, ಹವಾಮಾನ ವೈಪರೀತ್ಯ ಹಾಗೂ ಬದಲಾಗುತ್ತಿರುವ ಬೆಳೆ ಮಾದರಿಗಳನ್ನು ಗಮನದಲ್ಲಿರಿಸಿ ಜಿಲ್ಲಾ ಮಟ್ಟದಲ್ಲಿ ಮುಂಗಾರು ಹಂಗಾಮಿಗೆ ಮುಂಚಿತವಾಗಿ ಬೆಳೆ ಯೋಜನೆ ಮತ್ತು ಪರ್ಯಾಯ ಯೋಜನೆಗಳನ್ನು ರೂಪಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಈ ತಿಂಗಳ 25ನೇ ತಾರೀಖಿನವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಮಾಹಿತಿ ನೀಡಿ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು ಹಾಗೂ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನ ನಡೆಯುತ್ತಿದೆ ಎಂದರು. ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ಬಿಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಅಂಗವಾಗಿ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜನಮನ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪೂರ್ವ ಸಿದ್ದತೆಗಳನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಡಿ ಇ ಪೋತಿ ಖಾತೆ, ದರಖಾಸ್ತು ಪೋಡಿ, ಕಂದಾಯ ಗ್ರಾಮ ಹಕ್ಕುಪತ್ರಗಳು, ಪಿಂಚಣಿ ಸೇರಿದಂತೆ 1,52,492 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದರು. ಬಿಜೆಪಿ ಆಡಳಿತ ಅವಧಿಯಲ್ಲಿ ರಾಜ್ಯದ ಕೃಷಿ ವೃದ್ಧಿದರ ಶೇಕಡ 17ರಷ್ಟಿತ್ತು. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಈ ಕಾಲಾವಧಿಯಲ್ಲಿ ಶೇಕಡ 10.4ಕ್ಕೆ ಕುಸಿದಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಹೈನುಗಾರರಿಗೆ ಹಾಲು ಪ್ರೋತ್ಸಾಹಧನದ 700 ಕೋಟಿ ರೂಪಾಯಿ ಬಾಕಿ ಇದೆ. ಬಿತ್ತನೆ ಬೀಜಗಳ ಬೆಲೆ ಶೇಕಡ 60ರಷ್ಟು ಏರಿಕೆಯಾಗಿದೆ. ರೈತರು ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ವಿಜಯನಗರ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಅಪರೂಪದ ಪ್ರಾಚೀನ ಹಸ್ತಪ್ರತಿಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ಸಂಗ್ರಹಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ.
1: ಭಾರತ ಸರ್ಕಾರ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತ, ಬಟ್ ಇಲ್ಲಾಗಲೇ 90% ಕೆಲಸ ಆಗೋಗಿದೆ. ಏನಾದ್ರೆ ಅಲ್ಲಿ ಅದನ್ನ ನಾವು ಅಪ್ಲೋಡ್ ಮಾಡಿ ಡಿಜಿಟಲೈಸ್ ಮಾಡಬೇಕು ಅಷ್ಟು ಮಾತ್ರ ಇದೆ. ಕ್ರೆಡಿಟ್ ಎಲ್ಲ ನಮ್ಮ ಹಂಪಿ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ಇದಕ್ಕೆ ಪರಿಶ್ರಮ ಪಟ್ಟಂತ ಎಲ್ಲ ಏನೋ ಸಿಬ್ಬಂದಿ ಅಧಿಕಾರಿಗಳಿದೆ

0: ಹೋಗುತ್ತೆ. ಏನ್ ಶೇಖರಣೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೋಡಿದೆ. ಇವರು ಫಸ್ಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ನಂತರ ಹಸ್ತಪ್ರತಿ ಇರೋಂತ ಮನೆಗಳಲ್ಲಿ ಹೋಗಿ ಅವ್ರಿಗೆ ಮನ ಒಲಿಸಿ ಅದನ್ನೆಲ್ಲ ತಗೊಂಡ್ಬಂದು ಶೇಖರಣೆ ಮಾಡಿರೋದು ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್, ಸಣ್ಣ ವಿಷಯ ಅಲ್ಲ. ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲಬುರಗಿ ಜಿಲ್ಲೆ ಸೇಡಂ, ಜೇವರ್ಗಿ, ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ರಾಯಚೂರಿನಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಜಿಟಿಟಿಸಿ ಆರಂಭಿಸಲು 73 ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿಯ I1A ಶಾಹಿ ಅತಿಥಿಗೃಹದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ತಲಾ ಆದಾಯ ತುಂಬಾ ಕಡಿಮೆ ಇದೆ. ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಅಡಿ ಹೂಡಿಕೆಗೆ ಪ್ರಯತ್ನಿಸಲಾಗುತ್ತಿದೆ. ಬೆಂಗಳೂರಿನಾಚೆ 2ನೇ ಮತ್ತು 3ನೇ ಹಂತದ ನಗರಗಳು ಬೆಳವಣಿಗೆ ಹೊಂದಿದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ ಎಂದರು. ನಿನ್ನೆ May 18 ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಯಿತು. ಡಾ ಶಿವಾಜಿ ಜಾಧವ್ ತಮ್ಮ ನವೋದ್ಯಮದ ಮೂಲಕ ಅತ್ಯಂತ ಕಡಿಮೆ ದರದ HIV ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಮೂಲಕ ಮಹತ್ವದ ಸಂಶೋಧನೆ ಕೈಗೊಂಡಿದ್ದು ವೈರಾಣು ರೋಗಗಳ ಪರೀಕ್ಷಾ ಕಿಟ್ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ವೈರಾಲಜಿ ಕಿಟ್ ಅನ್ನ ಕಾಸ್ಟ್ ಎಫೆಕ್ಟಿವ್ RT-PCR ಕಿಟ್ ಅನ್ನ ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬೀಳುತ್ತಿತ್ತು, 3,000-4,000. ಇದೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ಡ್ ಅವರ್ ಓನ್ ಮೆಥಡ್ ಮಾಡಿ, ಸೊ ಯು ಕ್ಯಾನ್ ಗೆಟ್ ಟೆಸ್ಟೆಡ್ HIV ಮತ್ತು ಅದರ್ ವೈರಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, ಅರೌಂಡ್ 500-800 ರುಪೀಸ್ ಅಲ್ಲಿ ನೀವು ಮಾಡಬಹುದು. ಅಂಡ್ ಇಟ್ಸ್ ವೆರಿ ಹೈಲಿ ಸೆನ್ಸಿಟಿವ್ ಅಂಡ್ ಸ್ಪೆಸಿಫಿಕ್ ಕಿಟ್. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪ್ಲಾನ್ ಇದೆ, ಸೊ ಇದನ್ನ ಬೇಗ ನಾವು ತರ್ತೇವೆ, ಯಾಕಂದ್ರೆ ಯುರೋಪಿಯನ್ ಎಲ್ಲ ಮಾರ್ಕೆಟ್ ಗೆ ಇಂಡಿಯಾ ಮತ್ತೆ ಎಲ್ಲಾ ಕಡೆ ಕಳಿಸ್ಬೇಕಂತ ಇದು ಮಾಡ್ತಾ ಇದೀವಿ. ಅದ್ರ ಜೊತೆನೆ HIV ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ, ಯಾಕಂದ್ರೆ ಡ್ರಗ್ ರೆಸಿಸ್ಟೆನ್ಸಿ ಬಂದ್ರೆ HIV ಡಯಾಗ್ನೋಸ್ ಆದ ತಕ್ಷಣನೇ ಫಸ್ಟ್ ಲೈನ್ ಆಫ್ ಥೆರಪಿ ಟ್ರೀಟ್ಮೆಂಟ್ ಕೊಡ್ತಾರೆ, ಬಟ್ ಆ ಟ್ರೀಟ್ಮೆಂಟ್ ಇಂದ ಇಷ್ಟೋ ಜನರಿಗೆ ಎಫೆಕ್ಟಿವ್ ಆಗಲ್ಲ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಿಂದ ಫಸ್ಟ್ ನಾವು ಏನ್ ಮಾಡ್ತಿದೀವಿ, HIV ಐಡೆಂಟಿಫಿಕೇಶನ್, ಡಯಾಗ್ನೋಸಿಸ್ ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮೇಲೆ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ಕಿಟ್ ಅನ್ನ ಡೆವಲಪ್ ಮಾಡ್ತಾ ಇದೀವಿ.
1: ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 83 ಪೋಸ್ಕೋ ಪ್ರಕರಣಗಳು ದಾಖಲಾಗಿದ್ದು, ಸಖಿ ಒನ್ ಸ್ಟಾಪ್ ಕೇಂದ್ರದ ಮೂಲಕ ಸೂಕ್ತ ದಾಖಲೆಗಳನ್ನು ಪಡೆದಿದ್ದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಭೇಟಿ ನೀಡಿ ವಿವಿಧೆಡೆ ಪರಿಶೀಲನೆ ಕೈಗೊಂಡಿರುವ ಅವರು, ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಿ ಮಕ್ಕಳ ವಿಭಾಗ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭಿಸಿದೆ. 40 ಮೇಲ್ವಿಚಾರಕರ ಮಾರ್ಗದರ್ಶನದಲ್ಲಿ ಒಟ್ಟು 514 ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತ ಡಾ ಸಿದ್ದು ಹುಲ್ಲೋಳಿ ತಿಳಿಸಿದ್ದಾರೆ. ಈಗಾಗಲೇ ಶೇಕಡ 90% ಮತದಾರರ ಮ್ಯಾಪಿಂಗ್ ಹಾಗೂ ಪ್ರೊಜಿನಿ ಕಾರ್ಯ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ, ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:15:45. ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.

0: ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ನಾಟಕದ ರಾಜಕೀಯ ಇತಿಹಾಸ ಎಂದೂ ನೆನಪಿಸಿಕೊಳ್ಳುವ ಹೆಸರು ಕಡಿದಾಳ್ ಮಂಜಪ್ಪ ಅವರದು. ಬರಹಗಾರರು ಕೆಂಗಲ್ ಹನುಮಂತಯ್ಯನವರ ನಂತರ ಅಲ್ಪಕಾಲ ಮುಖ್ಯಮಂತ್ರಿಯಾಗಿದ್ದರು. ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. ಶಿಸ್ತು, ಪ್ರಾಮಾಣಿಕತೆಗೆ ಹೆಸರಾದವರು. ಕಾದಂಬರಿಗಳನ್ನು ಬರೆದರು. ಅವರ ಮಾತು ಈಗ ಕನ್ನಡ ರತ್ನ ಭಂಡಾರದಲ್ಲಿ.
2: ನಾನು 1932 ಕಾಂಗ್ರೆಸ್ ರಾಜಕಾರಣಕ್ಕೆ ಧುಮುಕಿದ್ದವನು. ಹೆಚ್ಚಿನ ತ್ಯಾಗ ಮಾಡಿದ್ರು ಸಕ್ರಿಯವಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ನನ್ನ ಕೈಲಾದ ಮಟ್ಟಿಗೆ ಶ್ರಮಿಸಿದ್ದವನು. ಅಂದು ಗಾಂಧೀಜಿಯವರ ಅನುಯಾಯಿಯಾಗಿ ಕೆಲಸ ಮಾಡುವುದೇ ಒಂದು ಹೆಮ್ಮೆಯ ಸಂಗತಿಯಾಗಿತ್ತು. ಸತ್ಯಾಗ್ರಹದಲ್ಲಿ ಭಾಗವಹಿಸುವುದು ಒಂದು ಪವಿತ್ರ ಕರ್ತವ್ಯವೆನಿಸಿತ್ತು. ಸತ್ಯಾಗ್ರಹಿಗಳು ಶಿಸ್ತಿನ ಸಿಪಾಯಿಗಳಂತೆ ವರ್ತಿಸುತ್ತಿದ್ದರು. ದೇಶದ ಕೆಲವು ಕಡೆಗಳಲ್ಲಿ ಹಿಂಸಾತ್ಮಕ ಘಟನೆಗಳು ನಡೆದಿದ್ದರೂ ಕೂಡ ರಾಷ್ಟ್ರಭಕ್ತಿ ಇತ್ತು, ನಿಷ್ಠೆಯ ಜೊತೆಗೆ ತ್ಯಾಗ ಮನೋಭಾವವಿತ್ತು. ಶಾಸನ ಸಭೆಗಳಲ್ಲೂ ಸಾರ್ವಜನಿಕ ವೇದಿಕೆಗಳ ಮೇಲೂ ರಾಜಕಾರಣಿಗಳು ಶಿಸ್ತು, ಘನತೆ, ಗಾಂಭೀರ್ಯಗಳಿಂದ ವರ್ತಿಸುತ್ತಿದ್ದರು. ಕಾಲಕ್ರಮೇಣ ದೇಶದಲ್ಲಿ ರಾಜಕೀಯ ಜಾಗೃತಿ ಬೆಳೆಯುತ್ತಾ ಬಂತು. ಉತ್ಕಟ ರಾಷ್ಟ್ರಪ್ರೇಮ ಮತ್ತು ಆದರ್ಶಗಳಿಂದ ಪ್ರೇರಿತರಾಗಿದ್ದ ರಾಜಕಾರಣಿಗಳು, ತತ್ವಜ್ಞಾನಿಗಳು, ಸಾಹಿತಿಗಳು, ಪತ್ರಕರ್ತರು ತಮ್ಮ ಸತತ ಪ್ರಯತ್ನದಿಂದ ದೇಶದಲ್ಲಿ ಒಂದು ಹೊಸ ಚೈತನ್ಯ ಮೂಡುವಂತೆ ಮಾಡಿದರು. ಅವರು ನೀಡಿದ್ದ ಸ್ಫೂರ್ತಿ ಮತ್ತು ಮಾರ್ಗದರ್ಶನದಿಂದ ನಿಸ್ಸಹಾಯಕತೆಯ ಜಡಮಬ್ಬಿನಲ್ಲಿ ನಿಶ್ಚೇತರಾಗಿದ್ದ ಭಾರತೀಯರು ಎಚ್ಚೆತ್ತು ಜಾಗೃತರಾದರು. ಗಾಂಧೀಜಿಯವರ ನಾಯಕತ್ವದಲ್ಲಿ ಲಕ್ಷಾಂತರ ಜನರು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಸೆರೆಮನೆಯನ್ನು ಸೇರಿದರು. ಅಂತಿಮದಲ್ಲಿ ಲಕ್ಷಾಂತರ ಜನರ ಶ್ರಮ, ತ್ಯಾಗ, ಬಲಿದಾನಗಳಿಂದ 1947 ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಆದರೆ ಅದುವರೆಗೆ ಒಂದಾಗಿದ್ದ ದೇಶ ಇಬ್ಭಾಗ್ಯವಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಹೆಸರಿನಲ್ಲಿ ಎರಡು ರಾಷ್ಟ್ರಗಳು ಹುಟ್ಟಿದವು. ಮುಂಚೂಣಿಯಲ್ಲಿದ್ದ ನಾಯಕರಿಗೆ ಶಾಸಕರಾಗಬೇಕೆಂಬ ಆಸೆ ಇರಲಿಲ್ಲ, ಮಂತ್ರಿಗಳಾಗಬೇಕೆಂಬ ಆಕಾಂಕ್ಷೆ ಇರಲಿಲ್ಲ, ರಾಜಕಾರಣದಿಂದ ಹಣ ಗಳಿಸಬೇಕೆಂಬ ದುರಾಸೆ ಇರಲಿಲ್ಲ. ಅವರು ಮಾತೃಭೂಮಿಯ ಬಿಡುಗಡೆಗಾಗಿ, ರಾಷ್ಟ್ರದ ಹಿತಕ್ಕಾಗಿ ತಮ್ಮ ಸ್ವಂತ ಹಿತವನ್ನು ಬಲಿಕೊಡಲು ಸಿದ್ಧರಿದ್ದ ಧೀರರಾಗಿದ್ದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದ್ದ ಕಾಲದಲ್ಲಿ 85% ಜನರು ಅನಕ್ಷರಸ್ಥರಾಗಿದ್ದರೂ ಬಡವರಾಗಿದ್ದರೂ ಅವರಲ್ಲಿ ಸತ್ಯಸಂಧತೆ ಇತ್ತು, ಅವರ ಜೀವನದಲ್ಲಿ ಒಂದು ಆದರ್ಶವಿತ್ತು. ಇಂದು ಜೀವನದ ಸಮಸ್ತ ಕ್ಷೇತ್ರಗಳಲ್ಲಿಯೂ ಆದರ್ಶದ ಅಧಪತನವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ, ಶಿಸ್ತು, ರಾಷ್ಟ್ರಭಕ್ತಿ ಇವುಗಳು ಮಾಯವಾಗುತ್ತಾ ಇವೆ. ಸತ್ಯವನ್ನು ನಿರ್ಭಯವಾಗಿ ನುಡಿಯುವ ಧೈರ್ಯವನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ. ರಾಷ್ಟ್ರದ ಬಹುಮಂದಿ ಜನರು ರಾಷ್ಟ್ರವನ್ನು ಮರೆತು ತಮ್ಮ ತಮ್ಮ ಜಾತಿ, ಧರ್ಮ, ಭಾಷೆ ಇವುಗಳಿಗೆ ಅಂಟಿಕೊಂಡಿರ್ತಾರೆ. ಕೆಲವರು ಧರ್ಮದ ಮತ್ತು ಭಾಷೆಯ ಹೆಸರಿನಲ್ಲಿ ರಾಷ್ಟ್ರದ ಐಕ್ಯತೆಗೆ ಮತ್ತು ಭದ್ರತೆಗೆ ಧಕ್ಕೆಯನ್ನುಂಟು ಮಾಡುತ್ತಿದ್ದಾರೆ. ಪ್ರಾಮಾಣಿಕತೆ, ರಾಷ್ಟ್ರಪ್ರೇಮ, ಶಿಸ್ತು, ದುಡಿಮೆ ಇವೇ ಮುಂತಾದ ಗುಣಗಳು ರಾಷ್ಟ್ರಕ್ಕೆ ಚೈತನ್ಯವನ್ನು ನೀಡುತ್ತವೆ. ಈ ಗುಣಗಳಿಲ್ಲದ ರಾಷ್ಟ್ರ ಕಾಲಕ್ರಮೇಣ ರೋಗಗ್ರಸ್ತ ರಾಷ್ಟ್ರವಾಗುತ್ತದೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಈ ಮೇಲ್ಕಂಡ ಗುಣಗಳಿರುವುದರಿಂದಲೇ ಅವುಗಳು ಮುಂದುವರೆದಿವೆ. ನಮ್ಮಲ್ಲಿ ಈ ಗುಣಗಳು ಬಹಳ ಕಡಿಮೆ.

0: ಮಿತಿಮೀರಿದ ಅಧಿಕಾರದಾಹ, ಸ್ವಾರ್ಥ ಸಾಧಕ ಸಮಯ ಸಾಧಕ ಪ್ರವೃತ್ತಿ, ಅಶಿಸ್ತು, ರಾಷ್ಟ್ರಾಭಿಮಾನದ ಕೊರತೆ ಇವುಗಳಿಂದ ಕೂಡ ಯಾವ ರಾಷ್ಟ್ರವೂ ಕೂಡ ಪ್ರಗತಿಯನ್ನು ಸಾಧಿಸಲಾರದು. ನಮ್ಮ ದೇಶ ಇಂದು ಎದುರಿಸುತ್ತಿರುವ ಹಲವು ಸಮಸ್ಯೆಗಳಿಗೆ ನಮ್ಮಲ್ಲಿರತಕ್ಕ ನ್ಯೂನತೆಗಳು, ದೌರ್ಬಲ್ಯಗಳು ಬಹುಮಟ್ಟಿಗೆ ಕಾರಣವೆಂದರೆ ತಪ್ಪಾಗಲಾರದು. ರಾಷ್ಟ್ರದಲ್ಲಿ ಉದ್ಭವಿಸಿರುವ ಹಲವು ಸಮಸ್ಯೆಗಳನ್ನು ದಿಟ್ಟತನದಿಂದ ಬಗೆಹರಿಸಲು ನಮಗೂ ನಮ್ಮ ರಾಷ್ಟ್ರದ ಮುಂದಾಳುಗಳಿಗೂ ಸಹ ಭಗವಂತನು ಸದ್ಬುದ್ಧಿ ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲೆಂದು ಹಾರೈಸುತ್ತೇನೆ.
1: 37ನೇ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಕಡಿದಾಳ್ ಮಂಜಪ್ಪ ಅವರು ಹೇಳಿದ್ದ ಮಾತುಗಳನ್ನು ನಾವು ಇಂದು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡೆವು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ನೀವು ಮರುಪ್ರಸಾರದಲ್ಲಿ ಆಲಿಸಬಹುದು 6:55.

7:23 ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಭಾವಗೀತೆಗಳು.

ಕನ್ನಡದ ಕವಿಗಳ ಕವಿತೆಗಳನ್ನು ಜನರ ಬಳಿಗೆ ತಂದಂತಹ ಶ್ರೇಯ ಮೈಸೂರು ಅನಂತಸ್ವಾಮಿಯವರಿಗೆ ಸಲ್ಲಬೇಕು. ತಮ್ಮ ಗಾಯನ ಹಾಗೆ ಸ್ವರ ಸಂಯೋಜನೆಗಳ ಮೂಲಕ ಸುಗಮ ಸಂಗೀತವನ್ನು ಜನರ ಬಳಿಗೆ ತಂದರುವರು. ಕಾಳಿಂಗರಾಯರು ಈಗಾಗಲೇ ಹಾಕಿದ್ದಂತಹ ಬುನಾದಿಗೆ ಹೊಸ ಭಾಷ್ಯವನ್ನು ಬರೆದು ಸುಗಮ ಸಂಗೀತದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥವರು. ಹಾಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸುಗಮ ಸಂಗೀತ ಅನ್ನುವಂತಹ ಒಂದು ಪ್ರಾಕಾರಕ್ಕೆ ಜನಪ್ರಿಯತೆಯನ್ನು ತಂದುಕೊಟ್ಟಂಥವರು ಮೈಸೂರು ಅನಂತಸ್ವಾಮಿಯವರು. ಅವರ ಗಾಯನದಲ್ಲಿ ಇದ್ದಂತಹ ಈ ಒಂದು ಚಂದದ ಭಾವಗೀತೆಯನ್ನು ಕೇಳಿದ್ರಿ. ಈ ಗೀತೆ ಟಿ.ಪಿ. ಕೈಲಾಸಂ ಅವರದ್ದಾಗಿತ್ತು. ಈಗ ಮೈಸೂರು ಅನಂತಸ್ವಾಮಿಯವರ ಗುರುಗಳು ಅಂತಲೇ ಹೇಳಬಹುದು, ಹೌದು, ಮಾನಸ ಗುರುಗಳು ಪಿ. ಕಾಳಿಂಗರಾಯರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಒಂದು ಭಾವಗೀತೆ. ಸಾವಿರಾರು ಗೀತೆಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿದ್ರಲ್ಲ ಮೈಸೂರು ಅನಂತಸ್ವಾಮಿಯವರು, ಅವರು ಕನ್ನಡದಲ್ಲಿ ಮೊಟ್ಟ ಮೊದಲ ಸ್ವರ ಸಂಯೋಜನೆಯನ್ನು ಭಾವಗೀತೆಗೆ ಮಾಡಿದ್ದು ಇದೇ ಗೀತೆ. ಕುವೆಂಪು ಅವರ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎನ್ನುವಂತಹ ಗೀತೆ. ಈಗ ಅದೇ ಗೀತೆ ಪಿ. ಕಾಳಿಂಗರಾಯರ ಧ್ವನಿಯಲ್ಲಿ.

ಶಿಶುನಾಳ ಶರೀಫರ ರಚನೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಪ್ರಸಾರ ಆಯಿತು. ಭಾವಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತೆ. ರಾಷ್ಟ್ರೀಯ ವಾರ್ತೆಗಳ ನಂತರ ಸಮಯ 7:35 ನಾವು ಸಮೀಪಿಸ್ತಾ ಇದ್ದೇವೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ರಾಜಕುಮಾರ ಹಾಕಾನ್ ಮತ್ತು ನಾರ್ವೆಯ ಪ್ರಧಾನಿ ಜೋನಾಸ್ ಸ್ಟೋರ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಟಿಇಪಿಎ ಜಾರಿಗೆ ಬಂದ ತರುವಾಯ ದ್ವಿಪಕ್ಷೀಯ ವಾಣಿಜ್ಯ ಮತ್ತು ಹೂಡಿಕೆಯ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಟಿಇಪಿಎಯ ಅಡಿಯಲ್ಲಿ 100 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯ ಗುರಿಯನ್ನು ಸಾಧಿಸಲು ಮತ್ತು ಅದರ ಪರಿಣಾಮವಾಗಿ ಭಾರತದಲ್ಲಿ 1 ದಶಲಕ್ಷ ಉದ್ಯೋಗಗಳ ಸೃಷ್ಟಿಗೆ ಎರಡೂ ಕಡೆಯ ಪಾಲುದಾರರು ಪ್ರಯತ್ನಗಳನ್ನು ಮಾಡಬೇಕು ಎಂದು ಅವರು ಒತ್ತಿ ಹೇಳಿದರು. ಭಾರತದ ಬಲವಾದ ಬೆಳವಣಿಗೆಯ ಪಥ ಜನಸಂಖ್ಯಾ ಲಾಭಾಂಶ, ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷೆಯ ಯುವಕರು, ದೃಢವಾದ ವ್ಯಾಪಾರ ಅಭ್ಯಾಸಗಳು, ಹೂಡಿಕೆದಾರ ಸ್ನೇಹಿ ನಿಯಂತ್ರಕ ಚೌಕಟ್ಟು ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆಯ ಮನೋಭಾವವನ್ನು ಅವರು ಬಿಂಬಿಸಿದರು. ನೀಲಿ ಆರ್ಥಿಕತೆ, ಹಡಗು ನಿರ್ಮಾಣ, ಹಸಿರು ಪರಿವರ್ತನೆ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ತಂತ್ರಜ್ಞಾನ, ನಿರ್ಣಾಯಕ ಖನಿಜಗಳು ಮತ್ತು ನವೋದ್ಯಮಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಭಾರತದಲ್ಲಿ ವಿಪುಲ ಅವಕಾಶಗಳಿವೆ ಎಂದು ನಾರ್ವೆ ಹೂಡಿಕೆದಾರರಿಗೆ ಮನವರಿಕೆ ಮಾಡಿಕೊಟ್ಟರು. ದೇಶದ ಪ್ರಮಾಣ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳು, ಹವಾಮಾನ ಬದ್ಧತೆಗಳು ಮತ್ತು ನವೀಕರಿಸಬಹುದಾದ ಇಂಧನ, ಗ್ರಿಡ್ ಮೂಲಸೌಕರ್ಯ, ಹಸಿರು ಹೈಡ್ರೋಜನ್ ಮತ್ತು ಶುದ್ಧ ಇಂಧನದಲ್ಲಿ ತ್ವರಿತ ವಿಸ್ತರಣೆಯನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಮಹತ್ವಾಕಾಂಕ್ಷೆಯ ಹಸಿರು ಪರಿವರ್ತನೆಯ ಕಾರ್ಯಸೂಚಿಯನ್ನು ಒತ್ತಿ ಹೇಳಿದರು. ಶುದ್ಧ ಇಂಧನ ಹೂಡಿಕೆಗಳು ಕಡಲ ವಲಯದ ಡಿಕಾರ್ಬೋನೈಸೇಷನ್, ಸಾಗರ ಸುಸ್ಥಿರತೆ ಮತ್ತು ಹವಾಮಾನ ಹಣಕಾಸು ಕ್ಷೇತ್ರದಲ್ಲಿ ನಾರ್ವೆಯ ಜಾಗತಿಕ ನಾಯಕತ್ವವನ್ನು ಅವರು ಶ್ಲಾಘಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತವನ್ನು ಬಲವಾದ, ಆತ್ಮವಿಶ್ವಾಸದ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಲು ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ. ಹನೋಯ್ನಲ್ಲಿ ನಿನ್ನೆ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತವು ಮೊದಲು ಬಳಸದಿರುವ ನೀತಿಗೆ ಬದ್ಧವಾಗಿದ್ದರೂ ಪರಮಾಣು ಬ್ಲಾಕ್ಮೇಲ್ಗೆ ಮಣಿಯುವುದಿಲ್ಲ ಮತ್ತು ಯಾವುದೇ ಶತ್ರುಗಳ ದುಸ್ಸಾಹಸಕ್ಕೆ ದೃಢವಾಗಿ ಪ್ರತಿಕ್ರಿಯಿಸಲು ಸಿದ್ಧವಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಾಧಿಸಿದ ಅಭೂತಪೂರ್ವ ಪ್ರಗತಿಯಿಂದಾಗಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಸ್ಥಾನಮಾನವನ್ನು ಅವರು ಬಿಂಬಿಸಿದರು. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತವು ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ಒತ್ತಿ ಹೇಳಿದ ಸಚಿವರು, ಇದು ಕೇವಲ ತಾಂತ್ರಿಕ ಪ್ರಗತಿಯ ಕಥೆಯಲ್ಲ, ನವಭಾರತದ ಕಥೆಯೂ ಆಗಿದೆ ಎಂದು ಅವರು ಹೇಳಿದರು. ಜಾಗತಿಕ ಶಾಂತಿ ಹಂಚಿಕೆಯ ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಭಾರತದೊಂದಿಗೆ ಪಾಲುದಾರರಾಗಲು ಸಚಿವರು ಅಂತಾರಾಷ್ಟ್ರೀಯ ಸಮುದಾಯವನ್ನು ಆಹ್ವಾನಿಸಿದರು. ಹಾಗೆಯೇ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಭಾರತೀಯ ವಲಸಿಗರನ್ನು ಒತ್ತಾಯಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಔಪಚಾರಿಕ ಅನುಮತಿ ನೀಡಿದೆ. ಅಖ್ತರ್ ಅಲಿ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಮತ್ತು ಇತರರ ಪ್ರಕರಣದಲ್ಲಿ 2024 ಆಗಸ್ಟ್ 23 ಕೋಲ್ಕತ್ತಾ ಹೈಕೋರ್ಟ್ ನೀಡಿದ ಆದೇಶದ ನಂತರ ಈ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಸಿಬಿಐನ ಭ್ರಷ್ಟಾಚಾರ ನಿಗ್ರಹ ಘಟಕವು 2024 ಆಗಸ್ಟ್ 24 ನಿಯಮಿತ ಪ್ರಕರಣವನ್ನು ದಾಖಲಿಸಿತ್ತು. ಸಂದೀಪ್ ಘೋಷ್ ಮತ್ತು ಇತರ 3 ಸಂಸ್ಥೆಗಳನ್ನು ಒಳಗೊಂಡ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಖರೀದಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಆರ್ಥಿಕ ಅಕ್ರಮಗಳು ನಡೆದಿವೆ ಎಂದು ತನಿಖೆ ನಡೆಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕತಾರ್, ಸೌದಿ ಅರೇಬಿಯಾ ಮತ್ತು ಯುಎಇ ನಾಯಕರ ಮನವಿಯ ಮೇರೆಗೆ ಇರಾನ್ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು ತಡೆ ಹಿಡಿದಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ಮಾಹಿತಿ ಹಂಚಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್, ಕತಾರ್ನ ಅಮೀರ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಮತ್ತು ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೀದ್ ಅಲ್ ನಹ್ಯಾನಿ ಅವರು ಮಂಗಳವಾರ ನಿಗದಿಯಾಗಿದ್ದ ದಾಳಿಯನ್ನು ಮುಂದೂಡುವಂತೆ ಕೇಳಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ್ಯಂತ ದೇಶಗಳಿಗೆ ಸ್ವೀಕಾರ

0: ಅರ್ಹವಾದ ಒಪ್ಪಂದವನ್ನು ಶೀಘ್ರದಲ್ಲಿ ತಲುಪಬಹುದು ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಸ್ತಾವಿತ ಒಪ್ಪಂದವು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸುತ್ತದೆ ಎಂದು ಅವರು ಹೇಳಿದರು. ಆದಾಗ್ಯೂ ಮಾತುಕತೆಗಳು ವಿಫಲವಾದರೆ ಅಲ್ಪಾವಧಿಯಲ್ಲಿ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಲು ಯುಎಸ್ ಮಿಲಿಟರಿ ಸಿದ್ಧವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಅಗತ್ಯವಿದ್ದರೆ ತಕ್ಷಣದ ಕ್ರಮಕ್ಕೆ ಸಿದ್ಧರಾಗಿರುವಂತೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಎಕ್ಸೆತ್, ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಜನರಲ್ ಡೇನಿಯಲ್ ಕೇನ್ ಮತ್ತು ಯುಎಸ್ ಮಿಲಿಟರಿಗೆ ಸೂಚನೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದಲ್ಲಿ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಸಚಿವಾಲಯವು ಏಕಕಾಲದಲ್ಲಿ ಕರಡು ರಾಷ್ಟ್ರೀಯ ಜಲ ಮೆಟ್ರೋ ನೀತಿ 2026 ಅಂತರ ಸಚಿವಾಲಯ ಸಮಾಲೋಚನೆಗಳಿಗಾಗಿ ವಿತರಿಸಿದೆ. ಇದು ನಗರ ಜಲ ಸಾರಿಗೆಗಾಗಿ ರಾಷ್ಟ್ರೀಯ ಚೌಕಟ್ಟನ್ನು ಔಪಚಾರಿಕಗೊಳಿಸುವ ಪ್ರಯತ್ನವನ್ನು ಸೂಚಿಸುತ್ತದೆ. ಉದ್ದೇಶಿತ ಜಾರಿ ಒಳನಾಡು ಜಲಮಾರ್ಗಗಳನ್ನು ದಕ್ಷ, ಸುಸ್ಥಿರ ಮತ್ತು ಆಧುನಿಕ ಸಾರ್ವಜನಿಕ ಸಾರಿಗೆ ಕಾರಿಡಾರ್ಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 5 ವಿಕೆಟ್ಗಳ ಜಯ ಸಾಧಿಸಿತು. ಈ ಮೂಲಕ ಪ್ಲೇಆಫ್ಗೆ ಅರ್ಹತೆ ಪಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 180 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಸನ್ರೈಸರ್ ಹೈದರಾಬಾದ್ ತಂಡವು ಇಶಾನ್ ಕಿಶೋರ್ ಅವರ 70 ರನ್ಗಳ ಸಹಾಯದಿಂದ 19 ಓವರ್ಗಳಲ್ಲಿ 5 ವಿಕೆಟ್ಗಳನ್ನು ಕಳೆದುಕೊಂಡು ಗೆಲುವಿನ ನಗೆ ಬೀರಿತು. ಈ ಮೂಲಕ ಸನ್ರೈಸರ್ಸ್ ಹೈದರಾಬಾದ್ ತಂಡವು 16 ಅಂಕಗಳನ್ನು ಹೊಂದಿದ್ದು ಪ್ಲೇಆಫ್ಗೆ ಪ್ರವೇಶ ಪಡೆಯಿತು. ಇದಕ್ಕೂ ಮೊದಲು ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಈಗಾಗಲೇ ಪ್ಲೇಆಫ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಉಳಿದಿರುವ ಒಂದು ಸ್ಥಾನಕ್ಕಾಗಿ 5 ತಂಡಗಳಿಂದ ಪೈಪೋಟಿ ಏರ್ಪಟ್ಟಿದೆ. ಜೈಪುರದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಮಹಾರಾಷ್ಟ್ರದ ರಾಜ್ಯಪಾಲರಾದ ಜಿಷ್ಣುದೇವ್ ವರ್ಮಾ ನಿನ್ನೆ ಮುಂಬೈನ ಪಿಎಲ್ ದೇಶಪಾಂಡೆ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿದ್ದ ಮರಗೆಲಸದ ಪ್ರದರ್ಶನಕ್ಕೆ ಭೇಟಿ ನೀಡಿದರು. ಈ ಪ್ರದರ್ಶನದಲ್ಲಿ ಶಂಕರ್ ಬಾಬಾ ಪಾಪಲ್ಕರ್ ಅವರು ನಡೆಸುತ್ತಿರುವ ಆಶ್ರಯಧಾಮದಲ್ಲಿ ವಾಸಿಸುತ್ತಿರುವ ವಿಶೇಷಚೇತನ ಯುವ ಕಲಾವಿದರು ರಚಿಸಿದ ಅತ್ಯಂತ ಜಿಜ್ಞಾಸೆಯ ಮರದ ಶಿಲ್ಪಗಳು ಮತ್ತು ಕಲಾತ್ಮಕ ಕೃತಿಗಳನ್ನು ಪ್ರದರ್ಶಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ಯೋಜಿತ ದಾಳಿ ತಡೆಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇಆಫ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಭಾವಗೀತೆಗಳ ಕಾರ್ಯಕ್ರಮಕ್ಕೆ. ನಿನ್ನೆ ಬಿದ್ದಂತಹ ಮಳೆಗೆ ಬೆಂಗಳೂರು ಭಾಗಶಃ ಮಡಿಕೇರಿನೇ ಆಗಿ ಹೋಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ತಂಪು ತಂಪಾದ ವಾತಾವರಣ, ಹಾಗೆ ಮಂಜು ಮುಸುಕಿದಂತಹ ವಾತಾವರಣ ಕೂಡ ಬೆಳಗಿನ ಹೊತ್ತಲ್ಲಿ ಕಂಡು ಬಂದಿದೆ. ಹೌದು, ಮಾರ್ನಿಂಗ್ ವಾಕ್ ಹೋಗುವಂಥವರಿಗೆ ಈ ಒಂದು ಅನುಭವ ಆಗಿರುತ್ತೆ. ಈ ಸಮಯದಲ್ಲಿ ನಾವು ಮಡಿಕೇರಿ ಮಂಜನ್ನು ನೆನಪಿಸ್ಕೊಂಡ್ರೆ ಹೇಗಿರುತ್ತೆ? ಹೌದು, ಮೈಸೂರು ಅನಂತ ಸ್ವಾಮಿಯವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಜಿ ಪಿ ರಾಜರತ್ನಮ್ಮವರ ಒಂದು ಸುಪ್ರಸಿದ್ಧವಾದ ಗೀತೆ ಈಗ ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆಯಾಗಿರುವಂತಹ ನಮ್ಮ ಕೇಳುಗರು ಹಾಗೆ ಕಾರ್ಯಕ್ರಮಗಳಿಗೆ ಸ್ಪಂದಿಸಿ ಕೂಡ ಅವರ ಸಂದೇಶಗಳು ಬಂದಿದೆ. ನಾಗರತ್ನ ಅವರು ಸಂದೇಶ ಕಳಿಸಿದ್ದಾರೆ, ರಾಜಾಜಿನಗರದಿಂದ. ನಾದೋಪಾಸನೆ ಕಾರ್ಯಕ್ರಮ ತುಂಬ ಇಷ್ಟ ಆಯ್ತಂತೆ. ಬದುಕು ಅನ್ನೋದರ ಕುರಿತಾಗಿ ನೀವು ಮಾತನಾಡಿದ್ರಿ. ಬದುಕು ಅನ್ನೋದು ಜಟಕಾ ಬಂಡಿ ವಿಧಿ ಅದರ ಸಾಹೇಬ, ಚಕ್ರದ ಅಡಿ ಸೇರಿ ನಾವು ನುಜ್ಜುಗುಜ್ಜು ಅಷ್ಟೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ಬದುಕನ್ನು ನೋಡುವಂತಹ ಅರ್ಥೈಸಿಕೊಂಡಿರುವಂತಹ ರೀತಿ ಇದಿರಬಹುದು ಅಂತ ಹೇಳಬಹುದಾ? ಹಾಗೆಯೇ ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಅವರು ಸಂದೇಶ ಕಳಿಸಿ ಒಳ್ಳೆಯ ಮಾಹಿತಿಪೂರ್ಣ ಕಾರ್ಯಕ್ರಮಗಳು, ಹಾಗೆಯೇ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಇಷ್ಟ ಆಯಿತು ಅವರ ಮಾತುಗಳನ್ನು ಕೇಳಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇಂತಹ ಚಂದದ ಕಾರ್ಯಕ್ರಮವನ್ನು ಕೊಟ್ಟಂತಹ ಡಾಕ್ಟರ್ ಎ ಶಂಕರ್ ನಾರಾಯಣ ಅವರಿಗೆ, ಹಾಗೆ ಬಿ ಕೆ ಸುಮತಿಯವರಿಗೆ, ಹಾಗೂ ಇಡೀ ತಂಡದ ಒಂದು ಪರಿಶ್ರಮಕ್ಕೆ, ಕಲ್ಪನೆಗೆ ನಮ್ಮ ಧನ್ಯವಾದಗಳು ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ಗುಡ್ ಮಾರ್ನಿಂಗ್ ಅಂತ ಹೇಳಿ ಜೊತೆಯಾಗಿದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಮಮತಾ ಅವರು. ಒಳ್ಳೊಳ್ಳೆಯ ಭಾವಗೀತೆಗಳು ಈ ದಿನ ಮೂಡಿ ಬಂತು, ನಮಗಂತೂ ತುಂಬ ಖುಷಿಯಾಯಿತು ಕೇಳ್ತಾ ಕೇಳ್ತಾ ಅಂತ ಹೇಳ್ತಾ ಇದ್ದಾರೆ. ಗೀತಾ ಜೋಶಿಯವರು ಕೋಳಿಕೆ ರಂಗ ಹಾಡನ್ನು ಕೇಳಿ ಸುಮಾರು ತಿಂಗಳುಗಳೇ ಆಗಿಬಿಟ್ಟಿತ್ತು, ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥಾಚಾರ್ ಅವರು ಯಲಹಂಕದಿಂದ, ಟಿ ಪಿ ಕೈಲಾಸಂ ಹಾಗೂ ಕುವೆಂಪು ಅವರ ಗೀತೆಗಳು ಮನಸ್ಸಿಗೆ ತುಂಬ ಖುಷಿಯನ್ನು ನೀಡಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮುಗುಳಖೋಡಿನ ಶಿವಲಿಂಗಯ್ಯ ಹಿರೇಮಠ ಅವರು ನಾದೋಪಾಸನೆ ಹಾಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಎಲ್ಲವೂ ಕೂಡ ಇಷ್ಟ ನಮಗೆ ಅಂತ ಹೇಳ್ತಾ

0: ಆದರೆ ಮತ್ತೆ ಯಾರು ನಮ್ಮ ಕೇಳುಗರಾದ ಸಿರಿಗೆರೆಯ ಉಮೇಶ್ ಅವರು ಹೇಳ್ತಾ ಇದ್ದಾರೆ, ಮಾನವನ ಪ್ರತಿಯೊಂದು ಕ್ಷಣ ಕ್ಷಣದ ಮಹತ್ವದ ಬಗ್ಗೆ ನೀವು ಇಂದಿನ ನಾದೋಪಾಸನೆಯಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ರಿ, ಹಾಗೆ ಸ್ಫೂರ್ತಿದಾಯಕವಾದಂತಹ ಹಾಡುಗಳು ಸಹ ತುಂಬ ಖುಷಿಯನ್ನು ನೀಡ್ತು. ನಿಜಕ್ಕೂ ಇಂತಹ ಕಾರ್ಯಕ್ರಮಗಳು ನಮಗೆ ಒಂದು ರೀತಿ ಎಲ್ಲೋ ಮನಸ್ಸಿಗೆ ಬೇಜಾರಾದಾಗ ದಾರಿದೀಪವಾಗಿ ಕಾಣಿಸುತ್ತೆ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾದೋಪಾಸನೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಸಂದೇಶಗಳು ಸುಮಾರು ಜನ ಕಳಿಸ್ಕೊಟ್ಟಿದ್ದೀರಿ. ಹಾಗೆ ಭಕ್ತಿಗೀತೆಗಳು ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ನೀಡಿತು, ಬದುಕಿನ ಅರ್ಥ ವಿವರ ಚೆನ್ನಾಗಿತ್ತು ಅಂತ ಹೇಳಿ ಇವರು ಹೇಳಿದ್ದಾರೆ. ಶುಭ ಮುಂಜಾನೆ, ಇಂದಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯ ಸ್ತೋತ್ರ, ಹಾಗೆ ಡಾಕ್ಟರ್ ರಾಜ್ ಅವರ ದನಿಯಲ್ಲಿ ಮೂಡಿ ಬಂದಂತಹ ಭಕ್ತಿಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ವರಲಕ್ಷ್ಮಿ ಅವರು ಪೀಣ್ಯದಿಂದ. ಹಾಗೆ ಕವಿತಾ ಶ್ರೀನಿವಾಸ್ YS ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿ ಇದೇ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಗೆ ಧರ್ಮಣ್ಣ ಧನ್ಯವರಿಗೂ ಕೂಡ ನಾದೋಪಾಸನೆ ಕಾರ್ಯಕ್ರಮ ಇಷ್ಟ ಆಯ್ತಂತೆ. ನಮ್ಮ ನೆಚ್ಚಿನ ಆಕಾಶವಾಣಿ ಮೆಚ್ಚಿನ ನಮ್ಮ ವಾಹಿನಿ ಇದು ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ ಸಂದೇಶ ಕಳಿಸಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೊಪ್ಪ ವೆಂಕಟೇಶ್ ಅವರು, ಹಾಗೆ ಬೀದರ್ನ ಮುದ್ದ ಮಹೇಶ್ ಅವರು, ಬನಶಂಕರಿಯ ನಮ್ಮ ಕೇಳುಗರಾದ ಕೌಸಲ್ಯ ಅವರು, ಮಂಡಿಕಲ್ನ ಕೃಪಾ ಅವರು ಎಲ್ಲರೂ ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸುಜಾತ ಆರ್ ಗಣೇಶ್, ಲಿಖಿತಾ ಹಾಗೂ ಅವರ ಮನೆಯವರು ಸಂದೇಶ ಕಳಿಸಿದ್ದಾರೆ. ಮತ್ತು ಕಿಷ್ಕಿಂದ ನಗರದ ಗಂಗಾವತಿ ಈರಣ್ಣ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಎಲ್ಲ ನಮ್ಮ ಕೇಳುಗರು ಕೂಡ ಜೊತೆಯಾಗಿದ್ದಾರೆ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ, ಸಂತೋಷವನ್ನು ಪಡ್ತಾ ಇದ್ದಾರೆ. ಹೀಗೆ ಕೇಳ್ತಾ ಇರಿ ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಬದುಕು ಜಟಕಾ ಬಂಡಿ, ಬದುಕು ಜಟಕಾ ಬಂಡಿ, ವಿಧಿಯದರ ಸಾಹೇಬಾ, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು.

ಆತ್ಮೀಯ ಕೇಳುಗರೆ, ಇದರೊಂದಿಗೆ ಇಂದಿನ ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ,

ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತವನ್ನು ಬಲವಾದ, ಆತ್ಮವಿಶ್ವಾಸದ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಲು ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮರ್ಪಣಾ ಸಮಾವೇಶಕ್ಕೆ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನ ಸಜ್ಜಾಗಿದೆ. ಇಂದು ಬೆಳಗ್ಗೆ ಕಾರ್ಯಕ್ರಮ ಆರಂಭವಾಗಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ಈ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ. ಕೊಡಗು ಜಿಲ್ಲೆಯ ದುಬಾರೆ ಮತ್ತು ಬರಪೊಳೆಯಲ್ಲಿ ರಿವರ್ ರ್ಯಾಫ್ಟಿಂಗ್ ನಡೆಸುವವರು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಯಿಂದ ನಡೆಸುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಹಾದಿಮನಿ ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ. ಹಾಸನ ಜಿಲ್ಲೆಯ ಯುವ ಜನತೆಗೆ ನೆರವಾಗುವಂತೆ ಹಾಸನ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಅಧೀನದಲ್ಲಿರುವ ತಾಂತ್ರಿಕ ವಿಭಾಗದ ಕೊಠಡಿಯಲ್ಲಿ ಸ್ಪರ್ಧಾತ್ಮಕ ಅಧ್ಯಯನ ಕೇಂದ್ರ ಹಾಸನ ಸ್ಪರ್ಧಾ ಕುಟೀರ ಪ್ರಾರಂಭಿಸಲು ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರಿನ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು ಇನ್ನೂ 5 ದಿನಗಳ ಕಾಲ ಹಲವು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ತಿಳಿಸಿದೆ. ಜೈಪುರದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ

0: ನಾನು ನಿಮ್ಮ ಆಕಾಶವಾಣಿ
1: ಸಂಗೀತವೇ ನನ್ನ ದೇವರು ಚಪ್ಪಾಳೆ ನನ್ನ ಉಸಿರು
0: ನಂಗೀಗ 90ರ ಸಂಭ್ರಮ
1: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು
0: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು
1: ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
0: ಗಾಂಧಿ ಸುಭಾಷರು ನೆಹರು ಅಂಬೇಡ್ಕರರು ಕುವೆಂಪು ಟ್ಯಾಗೂರರು ಬೇಂದ್ರೆ ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು
2: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು ನನಗೆ ನಾನು ದೇವರು ಕಂಡಿದ್ದೀನಿ ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ ಹೇಳಕ್ಕಾಗಲ್ಲ ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ
0: ಸಂಗೀತಕ್ಕೆ ತವರಂತೆ ನಾನು ಮನೆ ಮನೆಯ ಗಡಿಯಾರ ನಾನು ಮಕ್ಕಳಿಗೆ ಮಾಹಿತಿ ಹಿರಿಯರಿಗೆ ಸಾರಥಿ ರೈತರಿಗೆ ಮಿತ್ರ ಸೈನಿಕರಿಗಂತೂ ಆಪ್ತ ಮಿತ್ರ ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ
1: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ
0: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು ನಿಮ್ಮ ಆಕಾಶವಾಣಿ ನಾನು

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 8:04:30 ಸ್ಟುಡಿಯೋದ ಸಮಯ.
1: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddha Bharat.
2: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ. ಅರೇ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
7: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
6: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ.

0: ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

0: ಯಾರಿವನು.
1: ನಿತ್ಯಶ್ರೀ ಮಹಾದೇವನ್ ಹಾಗೂ ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಇದ್ದಂತಹ ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದ ಹಾಡನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಈ ಹಾಡಿಗಿತ್ತು. ಈ ಗೀತೆ ಆಟೋ ರಾಜ, ಗಣೇಶ್ ಅವರ ಅಭಿನಯದ ಆಟೋ ರಾಜ ಚಿತ್ರದ್ದು. ಅರ್ಜುನ್ ಜನ್ಯ ಅವರು ಹಾಡಿದರೆ. ನಂದೀಶ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರದೇ ಸಂಗೀತ.

ಹಾಗೂ ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಮಯ 8:48:15 ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸಾಹುಕಾರ, ವಿಶ್ವ ಹಾಗೂ ಸೂರ್ಯವಂಶ ಚಿತ್ರದ ಗೀತೆಗಳನ್ನು ನೀವು ಕೇಳಿದ್ರಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸ್ನೇಹ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡು ಇದು. ವಿ ರವಿಚಂದ್ರನ್ ಅವರ ಸ್ವರ ಸಂಯೋಜನೆ ಈ ಹಾಡಿಗಿದೆ.

0: ಕಲ್ಪನೆಗೆ ಕನ್ನಡಿ
1: ಏನೀ ಕಲಾ ವಿಲಾಸ ಏನೀ ಮನೋವಿಕಾಸ
0: ಸೃಜನಶೀಲತೆಗೆ ಮುನ್ನುಡಿ
2: ಧನ್ಯನಾದೆ ಧನ್ಯನಾದೆ ಓಹೋಯ್ ಕೇಳಬೇಕಯ್ಯ
0: ಮನಸ್ಸಿನ ಸವಿನುಡಿ ರೇಡಿಯೋ
3: ಪರಂಪರೆ ಇದು ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡ ಹಾಡೋದು
0: ಏಕಾಂತದ ಮೆಲುಧ್ವನಿ ಸಂತೆಯಲ್ಲಿ ಮಾರ್ದನೆ ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ
4: ಯಾವ ಊರಕ್ಕೆ ನೀ ಮೈ ಕಾರ್ತಿ ನಿನಗ ಎತ್ತಾವ ಮನಿ ಮನಿ ಆರ್ತಿ
0: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ

ಶುಭೋದಯ ಕರ್ನಾಟಕದಲ್ಲಿ ನಾವಿದ್ದೀವಿ. ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಹಾಡು ಪ್ರೇಮಾಚಾರ್ಯ ಚಿತ್ರದ್ದು. ರಾಜೇಶ್ ಹಾಗೂ ಚಿತ್ರ ಅವರು ನನಿಗೊಳಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇರುವಂತಹ ಹಾಡು ಇದು.

ಇದರೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೇಶ. ಕಾರ್ಯಕ್ರಮಗಳನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.
3: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 9:16.
4: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
3: ಆತ್ಮೀಯ ಕೇಳುಗರೆಲ್ಲರಿಗೂ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೇಶ್. ಹೌದು, ಇಂದು ಏನೆಲ್ಲ ವಿಶೇಷತೆಗಳು ಇದೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಮೊದಲ ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಹೆಮ್ಮೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಗಿರೀಶ್ ಕಾರ್ನಾಡ್ ಅವರು ಜನಿಸಿದಂತಹ ದಿನ ಈ ದಿನ. ನಮ್ಮ ಕನ್ನಡ ಸಾಹಿತ್ಯ ಲೋಕದ ಹೆಮ್ಮೆಯ ನಾಟಕಕಾರರು ಇವರು. ಸಾಹಿತಿ ಹಾಗೆ ಬಹುಮುಖ ಪ್ರತಿಭೆ ಇದ್ದಂತಹ ನಟ ಮತ್ತು ನಿರ್ದೇಶಕ, ಹೌದು ಸಿನಿಮಾ ನಂಟನ್ನು ಕೂಡ ಹೊಂದಿದ್ರು ಗಿರೀಶ್ ಕಾರ್ನಾಡ್ ಅವರು. ಅವರು ಜನಿಸಿದಂತಹ ದಿನ ಈ ದಿನ. ಅವರು ಜನಿಸಿದ್ದು May 19 1938. May 19 ಈ ದಿನ ಗಿರೀಶ್ ಕಾರ್ನಾಡ್ ಅವರ ಜನ್ಮದಿನ. ಈಗ ಅವರ ನಾಟಕ ನಾಗಮಂಡಲ ಚಿತ್ರ ಆಗಿದೆ. ನಾಗಾಭರಣ ಅವರು ನಿರ್ದೇಶನ ಮಾಡಿದರೆ ಆ ಒಂದು ಚಿತ್ರದಿಂದ ಹಾರಿಸಿರುವಂತಹ ಹಾಡು ನಿಮಗಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ.

ಗಿರೀಶ್ ಕಾರ್ನಾಡರ ಪ್ರಸಿದ್ಧ ನಾಟಕ ನಾಗಮಂಡಲ ಚಿತ್ರವಾಗಿತ್ತು. ಆ ಒಂದು ಚಿತ್ರದ ಗೀತೆಯನ್ನು ಈಗಷ್ಟೇ ನೀವು ಕೇಳಿದ್ರಿ. ಗಿರೀಶ್ ಕಾರ್ನಾಡವರ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಇತಿಹಾಸ ಮತ್ತು ಪುರಾಣಗಳನ್ನು ಸಮಕಾಲೀನ ಸಮಸ್ಯೆಗಳಿಗೆ ಅನ್ವಯಿಸಿ ನಾಟಕಗಳನ್ನು ರಚಿಸೋದು. ಹಾಗಾಗಿಯೇ ಇವರ ನಾಟಕಗಳು ದೇಶ ವಿದೇಶಗಳ ಅನೇಕ ಭಾಷೆಗಳಿಗೆ ಅನುವಾದ ಮಾಡಲಾಗಿತ್ತು. ಹಾಗೆಯೇ ಪ್ರಸಿದ್ಧ ರಂಗಕರ್ಮಿಗಳು ಇವರ ನಾಟಕಗಳನ್ನು ನಿರ್ದೇಶನ ಕೂಡ ಮಾಡಿದರು. ಇಂತಹ ಶ್ರೇಷ್ಠ ನಾಟಕಕಾರ ನಮ್ಮ ಕನ್ನಡದವರು ಅನ್ನೋದು ನಮ್ಮೆಲ್ಲರಿಗೂ ಸಹ ಒಂದು ಹೆಮ್ಮೆಯ ಸಂಗತಿ.

ತುಂಟಾಟ ಚಿತ್ರದ ಗೀತೆಯನ್ನು ಕೇಳಿದ್ರಿ, ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಗಳಲ್ಲಿ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಗೀತೆಯನ್ನು ಬರೆದಿದ್ರು. ಗುರುಕಿರಣ್ ಅವರ ರಾಗ ಸಂಯೋಜನೆ ಈ ಹಾಡಿಗಿತ್ತು. ಮೇ 19ನೇ ತಾರೀಖು ಈ ದಿನ ಮತ್ತೊಂದು ವಿಶೇಷ, ನಮ್ಮಲ್ಲಲ್ಲ ಅಮೆರಿಕೆಯಲ್ಲಿ ಈ ದಿನವನ್ನು ಅವರು ಮೇ ರೇ ಡೇ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರಂತೆ. ಅವರು ಆಚರಣೆ ಮಾಡಿದ್ರು ಕೂಡ ಆ ಒಂದು ದಿನದ ಉದ್ದೇಶ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಈ ದಿನ ಸೂರ್ಯನ ಬೆಳಕಿಗೆ ಅವರು ಮೈಯೊಡ್ಡೋ ಮೂಲಕ ದಿನವನ್ನು ಆಚರಣೆ ಮಾಡ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಎಲ್ಲೋ ಒಂದು ಕಡೆ ಕೆಲಸ ಬಿಸಿ ಅಂತ ಹೇಳಿ ರೂಮಲ್ಲೇ ಕಳೆದು ಹೋಗ್ಬಿಟ್ಟಿರ್ತೀವಿ. ಹಾಗಾಗಿ ಸೂರ್ಯನ ಬಿಸಿಲಿಗೆ ನಾವು ಮೈ ಒಡ್ಡೋದೇ ಇಲ್ಲ. ಹಾಗಾಗಿ ಈ ದಿನ ನಿಮ್ಮ ಕೆಲಸದ ಕೊಠಡಿಯಿಂದ ಹೊರಗಡೆ ಬನ್ನಿ, ಸೂರ್ಯನ ರಶ್ಮಿಗೆ ನಿಮ್ಮ ಮೈಯನ್ನು ಒಡ್ಡಿ, ನಿಮ್ಮ ಮೈ ಮನಸ್ಸನ್ನು ಉಲ್ಲಸಿತ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಉದ್ದೇಶ ಈ ದಿನದ್ದು. ಹಾಗೆಯೇ ವಿಟಮಿನ್ ಡಿ ಏನಿದೆ ಅದರ ಒಂದು ಸ್ವಾಭಾವಿಕ ಮೂಲ ಅಂತ ಹೇಳಿದ್ರೆ ಸೂರ್ಯನ ಕಿರಣಗಳು, ಸೂರ್ಯರಶ್ಮಿಯ. ನಾವು ಮೈಯನ್ನು ಉಟ್ಕೊಂಡ್ರೆ ಸ್ವಾಭಾವಿಕವಾಗೇ ನಮ್ಮ ಮೂಳೆಯನ್ನು ಗಟ್ಟಿಯಾಗಿಸುವಂತಹ ವಿಟಮಿನ್ ಡಿಯ ಉತ್ಪಾದನೆ ಆಗತ್ತೆ. ಹಾಗಾಗಿ ಆ ಒಂದು ಉದ್ದೇಶವೂ ಕೂಡ, ಅಂದರೆ ಹೆಲ್ತ್ ಬೆನಿಫಿಟ್ ಕೂಡ ಈ ಒಂದು ದಿನದ ಆಚರಣೆಯಲ್ಲಿ ಇದೆ. ಮತ್ತೊಂದೇನು ಅಂತ ಹೇಳಿದ್ರೆ, ಈ ದಿನವನ್ನು ಅವರು ಹೇಗೆ ಆಚರಣೆ ಮಾಡ್ತಾರಂತೆ ಅಂತ ಹೇಳಿದ್ರೆ, ಹೊರಗಡೆ ಪಾರ್ಕ್ನಲ್ಲಿ ಕೂತ್ಕೊಳ್ತಾರಂತೆ, ಪಿಕ್ನಿಕ್ಗಳು ಹೋಗ್ತಾರಂತೆ. ಆ ಮೂಲಕ ಸೂರ್ಯನ ಒಂದು ಕಿರಣ ಏನಿದೆ ಅದನ್ನು ಎಂಜಾಯ್ ಮಾಡ್ತಾರಂತೆ.

ನಾವು ಕೂಡ ಈ ದಿನವನ್ನು ಪ್ರತಿನಿತ್ಯ ಆಚರಣೆ ಮಾಡೋಣ ಅಲ್ವಾ. ಬೆಳಗಿನ ಎಳೆ ಬಿಸಿಲಿಗೆ ನಮ್ಮ ಮೈಯನ್ನು ಒಡ್ಡೋದು ಅದು ಕೂಡ ನಮ್ಮ ಮಿದುಳಿನ ಕಾರ್ಯಕ್ಷಮತೆ ಹೆಚ್ಚು ಮಾಡುವಂತಹ ಕೆಲಸಗಳಲ್ಲಿ ಇದು ಕೂಡ ಒಂದು. ಪ್ರತಿನಿತ್ಯ ಒಂದು 10-15 ನಿಮಿಷ ಆದರೂ ಕೂಡ ಬಿಸಿಲಿಗೆ ನಮ್ಮನ್ನು ನಾವು ಒಡ್ಕೊಳ್ಬೇಕಂತೆ. ಇದು ನಮ್ಮ ಒಂದು ಮಿದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತಂತೆ. ಹಾಗೆಯೇ ನಮ್ಮ ಚರ್ಮದ ಒಂದು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆಯೇ ವಿಟಮಿನ್ ಡಿ ಸಿಗೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯ ಕೂಡ ಹೆಚ್ಚುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಬೆಳಗಿನ ಹೊತ್ತು ನಾವು ಸೂರ್ಯನಿಗೆ ಮುಖ ಮಾಡಿ ಕೂತ್ಕೊಳ್ಳೋದ್ರಿಂದ ಅಥವಾ ಒಂದು ಸೂರ್ಯನ ಬಿಸಿಲಲ್ಲಿ ಒಂದು ವಾಕಿಂಗ್ ಹೋಗೋದ್ರಿಂದ ಆ ಇಡೀ ದಿನ ನಮ್ಮಲ್ಲಿ ತಾಜಾತನ ಇರುತ್ತಂತೆ. ಅಂದರೆ ಎನರ್ಜಿ ಬೂಸ್ಟರ್, ಇಡೀ ದಿನಕ್ಕೆ ಸಾಕಾಗುವಂತಹ ಎನರ್ಜಿ ಬೂಸ್ಟರ್ ಆಗಿ ಆ ಸೂರ್ಯನ ರಶ್ಮಿಗಳು

ಕೆಲಸ ಮಾಡುತ್ತಂತೆ. ಹಾಗಾಗಿ ನೈಸರ್ಗಿಕವಾಗಿ ಸಿಗುವಂತಹ ಇಂತಹ ಒಳ್ಳೆಯ ಎನರ್ಜಿ ಬೂಸ್ಟರ್ನ ನಾವು ಯಾಕೆ ಉಪಯೋಗ ಮಾಡ್ಕೊಳ್ಬಾರ್ದು? ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ, ಬೆಳಗ್ಗೆ ಬೇಗ ಏಳಬೇಕು. ಸುಮಾರು ಒಂದು 6:30 ಅಷ್ಟರಲ್ಲಿ ಹಿತವಾದಂತಹ ಸೂರ್ಯರಶ್ಮಿ ಬೀಳ್ತಾ ಇರುತ್ತೆ. ಆ ಒಂದು ಸಮಯದಲ್ಲಿ ನಾವು ಹೊರಗಡೆ ಸುತ್ತಾಡೋದ್ರಿಂದ ಈ ಒಂದು ಅನುಭವವನ್ನು ಪಡಿಬಹುದು, ಹಾಗೆ ಆರೋಗ್ಯಕರ ಲಾಭವನ್ನು ಕೂಡ ನಮ್ದಾಗಿಸ್ಕೊಳ್ಬಹುದು ಅಂತ ಹೇಳ್ತಾ ಈಗೊಂದು ಚಂದದ ಗೀತೆ, ಚಿತ್ರ ಅವರ ಧ್ವನಿಯಲ್ಲಿ ಇರುವಂಥದ್ದು, ನೆನಪಿರಲಿ ಚಿತ್ರದ ಹಾಡು ಇದು.

ಇನ್ನೊಂದು ಚಂದದಾಗೀತೆಯ ಗಾಯಕಿ ಚಿತ್ರ ಹಾಗೂ ರಾಜೇಶ್ ಕೃಷ್ಣನವರು ಗಾಯಕರು. ನಾಗರಹಾವು 2002 ಬಿಡುಗಡೆಯಾದಂತಹ ಉಪೇಂದ್ರ ಅವರ ಅಭಿನಯ ಇದ್ದಂತಹ ನಾಗರಹಾವು ಚಿತ್ರದ ಹಾಡು ಇದು. ಹಂಸಲೇಖ ಅವರು ಗೀತೆಗೆ ರಾಗ ಸಂಯೋಜನೆಯನ್ನು ಮಾಡಿದರು, ಹಾಗೆ ಸಾಹಿತ್ಯವನ್ನು ಕೂಡ ನೀಡಿದರು.

0: 9:33 ಸಮಯ ಇದು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮತ್ತಿನ್ಯಾವ ವಿಶೇಷಗಳು ಈ ದಿನ ಇದೆ ತಿಳ್ಕೊಳ್ಳೋಣ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
2: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
1: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
3: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
1: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ದಿನ ಮತ್ತೊಂದು ತುಂಬ ಮುಖ್ಯವಾದಂತಹ ದಿನ. ನಾವು ಸದಾ ಸ್ಮರಿಸಬೇಕಾದಂಥ ಒಬ್ಬ ವ್ಯಕ್ತಿಯ ದಿನ. ವ್ಯಕ್ತಿ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಅಂತಲ್ಲ, ಜಗತ್ತಿನಾದ್ಯಂತ ಇರುವಂತಹ ಮಹನೀಯರುಗಳು ಇವರು. ನಮಗೆ ಕೆಮ್ಮು ಬಂತು, ನೆಗಡಿ ಬಂತು, ಜ್ವರ ಬಂತು, ಹೊಟ್ಟೆನೋವು ಬಂತು, ತಲೆನೋವು ಬಂತು, ಗ್ಯಾಸ್ ಟ್ರಬಲ್ ಬಂತು, ಏನೋ ಒಂದು ಒಟ್ಟಿನಲ್ಲಿ ನಮ್ಮ ನಿತ್ಯದಲ್ಲಿ ಏನಾದರೂ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆದರೆ, ನಮಗೆ ತೊಂದರೆ ಕಾಣಿಸ್ಕೊಂಡ್ರೆ ನಾವು ಮೊದಲಿಗೆ ಏನು ಮಾಡ್ತೀವಿ, ನಮ್ಮ ಕುಟುಂಬ ವೈದ್ಯರ ಬಳಿಗೆ ಓಡ್ತೀವಿ. ಫ್ಯಾಮಿಲಿ ಫಿಸಿಷಿಯನ್ಸ್ ಅಂತ ನಾವೇನು ಹೇಳ್ತೀವಿ ಅವರ ಬಳಿಗೆ ನಾವು ಓಡೋದು ಉಂಟು ಅಲ್ವಾ. ಈ ವೈದ್ಯರಿಗೆ ಗೌರವವನ್ನು ಸಲ್ಲಿಸುವ ಸಲುವಾಗಿ ಈ ದಿನ ವಿಶ್ವಾದ್ಯಂತ ವಿಶ್ವ ಕುಟುಂಬ ವೈದ್ಯರ ದಿನವನ್ನಾಗಿ ಆಚರಣೆ ಮಾಡಲಾಗತ್ತೆ. ಈ ದಿನದ ವಿಶೇಷ ಮತ್ತಿನ್ನೇನು, ಅವುಗಳ ಬಗ್ಗೆ ಮತ್ತೊಂದಷ್ಟು

ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ, ಟಿಪ್ಪು ಹಾಗೂ ನಂದಿತಾ ಅವರ ದನಿಗಳಲ್ಲಿ ಈಗಷ್ಟೇ ನೀವು ಕೇಳಿದ್ರಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಈ ದಿನ ಮೇ 19 ತಾರೀಕು ಅಂತಾರಾಷ್ಟ್ರೀಯ ಕುಟುಂಬ ವೈದ್ಯರ ದಿನ. ಕುಟುಂಬ ವೈದ್ಯರು ಅಂತ ಹೇಳಿದ್ರೆ ನಮ್ಮ ಕುಟುಂಬದ ಆರೋಗ್ಯ ರಕ್ಷಣೆಯಲ್ಲಿ ಹಾಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಅತ್ಯಮೂಲ್ಯ ಕೊಡುಗೆಯನ್ನು ನೀಡ್ತಾರೆ. ಹಾಗಾಗಿಯೇ ಅವರ ಈ ಕೊಡುಗೆಯನ್ನು ಗುರುತಿಸೋದಕ್ಕೆ ಹಾಗೆ ಗೌರವಿಸೋದಕ್ಕೆ ಅಂತ ಹೇಳಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗತ್ತೆ. ಮತ್ತೊಂದು ವಿಶೇಷ ಕುಟುಂಬ ವೈದ್ಯರದು ಅಂತ ಹೇಳಿದ್ರೆ, ಅವರು ನಾವು ಹೋದ ಕೂಡಲೇ ನಮಗೆ ಕಾಯಿಲೆಗೆ ಉಪಚಾರ ನೀಡೋದಷ್ಟೇ ಅಲ್ಲ, ನಮ್ಮ ಇಡೀ ಕುಟುಂಬದ ಒಂದು ಆರೋಗ್ಯದ ಮಾಹಿತಿ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿಯೇ ಈಗ ನಾವು ಹೋಗ್ತೀವಿ, ಏನೋ ಒಂದು ನಮಗೆ ಹೀಗಾಗಿದೆ ಹಾಗಾಗಿದೆ ಅಂತ ಹೇಳಿ

ಬಳಸ್ತೀವಿ. ಅದರಲ್ಲೂ ಇತ್ತೀಚೆಗೆ ಈ ನಾವೇ ಸ್ವತಃ ವೈದ್ಯ ಮಾಡ್ಕೊಳ್ಳೋದು, ಗೂಗಲ್ ಮಾಡೋದು, ತಿಳ್ಕೊಳ್ಳೋದು ಮಾಡ್ತೀವಿ. ಹಾಗಾಗಿನೇ ಎಷ್ಟೋ ಬಾರಿ ನಮಗೆ ಹೀಗಾಗ್ಬಿಟ್ಟಿದೆ, ಹಾಗಾಗ್ಬಿಟ್ಟಿದೆ ಅನ್ನುವಂತಹ ಒಂದು ಭಯದಲ್ಲೂ ಕೂಡ ಇರ್ತೀವಿ. ಆ ಎಲ್ಲ ಭಯವನ್ನು ಕೂಡ ಅವರು ನಿವಾರಣೆ ಮಾಡ್ತಾರೆ. ಹೌದು, ನಿನಗೆ ಹೀಗಾಗ್ತಾ ಇದೆಯಾ, ನಿಮ್ಮ ತಾಯಿಯವ್ರಿಗೂ ಕೂಡ ಇದಿತ್ತು, ಅವರು ಕೂಡ ನನ್ನ ಬಳಿನೇ ಬರ್ತಾಯಿದ್ರು ಅಲ್ವಾ, ಹಾಗಾಗಿನೇ ಅನುವಂಶಿಕವಾಗಿ ಕೆಲವೊಂದು ಸಮಸ್ಯೆಗಳು ಬಂದಿರಬಹುದು, ಅದಕ್ಕೆ ಪರಿಹಾರ ಹೀಗಿದೆ, ಆ ಥರ ಹೇಳಿ ಸಮಾಧಾನವನ್ನು ಕೂಡ ಅವರು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಇಡೀ ಕುಟುಂಬದ ಒಂದು ಮಾಹಿತಿ ಅವರಿಗೆ ಗೊತ್ತಿರುತ್ತೆ. ಇದು ಕುಟುಂಬ ವೈದ್ಯರ ಒಂದು ಹೆಚ್ಚಿನ ಮಹತ್ವ ನೀಡುವಂತಹ ಒಂದು ಸಂಗತಿ ಅಂತ ಹೇಳಿ ನಾವು ಹೇಳಬಹುದು. ಹಾಗೆಯೇ ಅವರು ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆ ಏನಾದರೂ ಅಗತ್ಯ ಇದ್ದರೆ, ನಮಗೆ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ಒಂದು ವಿಷಯಗಳಿರುತ್ತೆ, ಆ ರೀತಿಯ ಎಕ್ಸ್ಪರ್ಟ್ ಡಾಕ್ಟರ್ಗಳಿಗೆ ಅವರು ರೆಫರೆನ್ಸ್ ಕೂಡ ಕೊಟ್ಟು ಕಳಿಸ್ತಾರೆ. ಮತ್ತಷ್ಟು ಮಾಹಿತಿ ಈ ದಿನದ ಕುರಿತಾಗಿ ತಿಳ್ಕೊಳ್ಳೋಣ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಗಾಳಿಪಟ ಚಿತ್ರದ ಹಾಡು ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂತು. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಹಾಡಿಗಿತ್ತು. ಮೇ 19ನೇ ತಾರೀಕು ಈ ದಿನ ಅಂತಾರಾಷ್ಟ್ರೀಯ ಕುಟುಂಬ ವೈದ್ಯರ ದಿನ. ಕುಟುಂಬ ವೈದ್ಯರು ಅಂತ ಹೇಳಿದ್ರೆ ಕೇವಲ ನಮ್ಮ ಕುಟುಂಬದ ವೈದ್ಯರಷ್ಟೇ ಅಲ್ಲ, ಅವರು ಸಮುದಾಯ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬು ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ನಮ್ಮ ಆರೋಗ್ಯದ ಸಮಸ್ಯೆ ಏನೇ ಇರಲಿ ಮೊದಲಿಗೆ ಅವರು ನಮಗೆ ಸ್ಪಂದಿಸೋದು ನಮ್ಮ ಕುಟುಂಬ ವೈದ್ಯರೇನೆ. ಈಗಾಗಲೇ ಹೇಳಿದ ಹಾಗೆ ಏನೇ ಒಂದು ಚಿಕ್ಕ ಪುಟ್ಟ ತೊಂದರೆ ಅಂತ ಹೇಳಿ ನಾವು ಹೋಗ್ತೀವಿ, ಆ ತೊಂದರೆಯ ಒಂದು ಪ್ರಭಾವ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ಒಂದು ಸ್ಪೆಷಾಲಿಟಿ ಡಾಕ್ಟರ್ ಯಾರಿರ್ತಾರೆ ಅವರಿಗೆ ರೆಫರೆನ್ಸ್ ಕೂಡ ಅವರು ಮಾಡ್ತಾರೆ. ಹಾಗಾಗಿಯೇ ನಮ್ಮ ಆರೋಗ್ಯದ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿರ್ತಾರೆ ಅಂತಲೇ ಹೇಳಬಹುದು. ಮತ್ತು ಈ ಒಂದು ದಿನದ ಆಚರಣೆ ಯಾಕೆ ಬಂತು, ಯಾವಾಗಿಂದ ಬಂತು ಅಂತ ಹೇಳಿದ್ರೆ, ಮೊದಲ ಬಾರಿಗೆ 2010ರಲ್ಲಿ ವರ್ಲ್ಡ್ ಆರ್ಗನೈಸೇಷನ್ ಆಫ್ ಫ್ಯಾಮಿಲಿ ಡಾಕ್ಟರ್ಸ್ ಅನ್ನುವಂತಹ ಸಂಸ್ಥೆ, ಅಂದರೆ WONCA ಓಂಕ ಅನ್ನುವಂತಹ ಸಂಸ್ಥೆ ಮೊದಲಿಗೆ ಜಾರಿಗೆ ತರುತ್ತೆ. ಅಂದಿನಿಂದ ಅಂದರೆ 2010ರಿಂದ ಪ್ರತಿ ವರ್ಷ ಮೇ 19ನೇ ತಾರೀಖನ್ನು ಅಂತಾರಾಷ್ಟ್ರೀಯ ಅಥವಾ ವಿಶ್ವ ಕುಟುಂಬ ವೈದ್ಯರ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ.

ನೀವೀಗ ಕೇಳಿದ್ದು ಕಿಚ್ಚ ಚಿತ್ರದ ಹಾಡು, ಹರಿಹರನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ಮೇ 19 ತಾರೀಖು ಈ ದಿನ ಕುಟುಂಬ ವೈದ್ಯರ ದಿನ, ವಿಶ್ವ ಕುಟುಂಬ ವೈದ್ಯರ ದಿನ. ಕುಟುಂಬ ವೈದ್ಯರು ನಮ್ಮ ಕಾಯಿಲೆಗಳಿಗಷ್ಟೇ ಚಿಕಿತ್ಸೆನ ನೀಡೋದಲ್ಲದೆ ಇಡೀ ಕುಟುಂಬದ ಆರೋಗ್ಯದ ಇತಿಹಾಸವನ್ನು ತಿಳ್ಕೊಂಡಿರ್ತಾರೆ. ವ್ಯಕ್ತಿಗತ ಮತ್ತು ಮಾನಸಿಕ ಕಾಳಜಿಯನ್ನು ಕೂಡ ಅವರು ವಹಿಸ್ತಾರೆ. ಹಾಗಾಗಿಯೇ ಅವರ ಈ ಮಹತ್ವದ ಪಾತ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಅಂತ ಹೇಳಿ ಈ ಒಂದು ದಿನದ ಆಚರಣೆಯನ್ನು ಮಾಡಲಾಗತ್ತೆ. ಹೌದು, ನಮ್ಮ ಸಾಮಾಜಿಕ ಬೆನ್ನೆಲುಬಾಗಿ ನಿಂತಿರುವಂತಹ ಕುಟುಂಬ ವೈದ್ಯರಿಗೆ ನಮನಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಈ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಸೋನು ನಿಗಮ್ ಹಾಗೂ ಸುನೀತಾ ಗೋಪರಾಜ್ ಅವರು ಮೂಡಿಬಂದಂತಹ ಧ್ವನಿಗಳು, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ಕಠಾರಿ ವೀರ ಸುರಸುಂದರಾಂಗಿ ಚಿತ್ರದ ಈ ಒಂದು ಗೀತೆಯೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. 10:03 ಸಮಯ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ರಕ್ಷಣೆ, ಸುಸ್ಥಿರತೆ ಮತ್ತು ವ್ಯಾಪಾರದಂತಹ ಕ್ಷೇತ್ರಗಳಲ್ಲಿ ನಾರ್ಡಿಕ್ ರಾಷ್ಟ್ರಗಳೊಂದಿಗೆ ಭಾರತದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶ ಈ ಸಭೆ ಹೊಂದಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ಧದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ದೆಹಲಿಯಲ್ಲಿ ಇಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಾಗಿದೆ. ಇಂಡಿಯನ್ ಆಯಿಲ್ ಪ್ರಕಾರ ರಾಷ್ಟ್ರೀಯ ರಾಜಧಾನಿಯಲ್ಲಿ ಪೆಟ್ರೋಲ್ ಬೆಲೆ ಈ ಹಿಂದಿನ 97.77 ರೂಪಾಯಿಗಳಿಂದ 98.64 ರೂಪಾಯಿಗಳಿಗೆ ಏರಿಕೆಯಾಗಿದೆ ಮತ್ತು ಡೀಸೆಲ್ ದರವು 90.67 ರೂಪಾಯಿಗಳಿಂದ 91.58 ರೂಪಾಯಿಗಳಿಗೆ ಏರಿಕೆಯಾಗಿದೆ. ಮಡಿಕೇರಿಯಲ್ಲಿ ಸಂಭವಿಸಿದ ಆನೆಗಳ ನಡುವಿನ ಸಂಘರ್ಷದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಮಾಣಿತ ಕಾರ್ಯಾಚರಣೆ ವಿಧಾನ ರಚಿಸಲು ಆದೇಶಿಸಿದ್ದಾರೆ. ಇದರನ್ವಯ ಸಾಕಾನೆಗಳ ಸ್ನಾನ ವೀಕ್ಷಣೆಗೆ 100 ಅಡಿ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಜಿ ಸಲ್ಲಿಸಿ ಇನ್ನೂ ದಾಖಲೆ ಪರಿಶೀಲನೆ ಮಾಡಿಕೊಳ್ಳದ ಅಭ್ಯರ್ಥಿಗಳು ಅಗತ್ಯ ಮೂಲ ದಾಖಲೆಗಳೊಂದಿಗೆ ಸಮೀಪದ ಸರ್ಕಾರಿ ಪಿಯು ಕಾಲೇಜುಗಳಿಗೆ ಇದೇ 21ರೊಳಗೆ ಭೇಟಿ ನೀಡಿ ಪರಿಶೀಲಿಸಿಕೊಳ್ಳಬೇಕು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೂಚಿಸಿದೆ. ಪ್ರಸಕ್ತ ಶೈಕ್ಷಣಿಕ

ಶೈಕ್ಷಣಿಕ ವರ್ಷದಿಂದ ರಾಜ್ಯದ 15 ಜಿಲ್ಲೆಗಳ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ ಆರಂಭಿಸಲಾಗುವುದು ಎಂದು ಶಿಕ್ಷಣ ಇಲಾಖೆ ತಿಳಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ 3 ಅಂಗನವಾಡಿ ಕಾರ್ಯಕರ್ತರು ಹಾಗೂ 28 ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಅರ್ಹ ಮಹಿಳಾ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

10:05 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇನ್ನು ಮುಂದೆ ನಿಮಗಾಗಿ ಪ್ರಸಾರ ಆಗುತ್ತೆ. ಹಳೆಯ ಕನ್ನಡ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಹೌದು, ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ. ಓಲ್ಡ್ ಈಸ್ ಗೋಲ್ಡ್ಗೆ ಸ್ವಾಗತವನ್ನು ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಒಂದು ಭಾವಸ್ಪರ್ಶಿ ವಿಷಯದ ಕುರಿತು ಮಾತು ಸಾಗತ್ತೆ ಇಂದಿನ ಓಲ್ಡ್ ಏಜ್ ಗೋಲ್ಡ್ನಲ್ಲಿ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಕುಮಾರ್ ಅವರ ಸ್ವರ ಸಂಯೋಜನೆ, ಚಿ ಉದಯಶಂಕರ್ ಅವರ ಸಾಹಿತ್ಯ ಇದ್ದಂತಹ ಕಾಮನಬಿಲ್ಲು ಚಿತ್ರದ ಗೀತೆಯನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್. ಆತ್ಮೀಯ ಕೇಳುಗರೆ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು 60ರ ದಶಕಕ್ಕೂ ಮೊದಲಿನ ಜನ್ರೇಷನ್ನ ಹೆಣ್ಮಕ್ಕಳು ಮದುವೆಯ ನಂತರ ಸದಾ ಸೀರೆಯನ್ನೇ ಉಡುವಂತಹ ಪದ್ಧತಿ ಆಗ ಇತ್ತು. ಈಗಲೂ ಸಹ ಸೀರೆಯ ಕಾರುಬಾರು ಇದೆ, ಆದರೆ ಕಂಫರ್ಟ್ ಫ್ಯಾಷನ್ ಅನ್ನೋ ಹೆಸರಲ್ಲಿ ಸೀರೆ ಅನ್ನೋದು ಕೇವಲ ಹಬ್ಬ ಹರಿದಿನ ಸಮಾರಂಭಗಳಿಗಷ್ಟೇ ಸೀಮಿತ ಆಗೋಗ್ಬಿಟ್ಟಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈಗ ಸೀರೆ ಅಮ್ಮಂದಿರ ನಿತ್ಯದ ಉಡುಗೆ ಅಲ್ಲ, ಅದು ಆವಾಗಲೂ ಇವಾಗಲೂ ಒಂದ್ಸರಿ ಹಾಕ್ಕೊಳ್ಳುವಂತಹ ಒಂದು ವಸ್ತ್ರ. ಅಂದರೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅಮ್ಮ ಹಾಕ್ಕೊಳ್ತಾಳೆ ಅಂತ ಹೇಳಿ ಮಕ್ಕಳಿಗೆ ಅನ್ನಿಸ್ಬಿಟ್ಟಿದೆ. ಜೊತೆಗೆ ಸೀರೆ ಅನ್ನೋದು ಈಗ ತರಾವರಿಯಾಗಿ ಬರ್ತಾ ಇರೋದ್ರಿಂದ ಒಂದು ಫ್ಯಾಷನ್ನ ಸಂಕೇತ ಕೂಡ ಆಗಿಬಿಟ್ಟಿದೆ. ಏನಿದು ಸೀರೆ ಬಗ್ಗೆ ಇಷ್ಟೊಂದು ಮಾತನಾಡ್ತಾ ಇದ್ದೀರಾ, ಆದರೆ ಯಾವುದೋ ಭಾವಸ್ಪರ್ಶಿ ವಿಷಯ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗಿಯೂ ಸೀರೆಯ ನಂಟಿನೊಂದಿಗೆ ಇರುವಂತಹ ಒಂದು ಭಾವಸ್ಪರ್ಶಿ ವಿಷಯದ ಕುರಿತಾಗಿ ಮಾತು ಸಾಗತ್ತೆ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಮುಂದಿನ ಗೀತೆ ಮುಡಿ ಬರ್ತಾ ಇದೆ, ಸೀತಾರಾಮು ಚಿತ್ರದ್ದು. ಎಸ್ ಜಾನಕಿ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆನ ಹಾಡಿದ್ದಾರೆ. ಸತ್ಯಂ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ.

ಅಮ್ಮ ಅಂದ್ರೇ ಭಾವನೆ. ಅದರಲ್ಲಿ ಆ ಒಂದು ಭಾವದ ಜೊತೆಗೆ ನಂಟು ಬೆಸೆಯುವಂತಹ ಒಂದು ವಸ್ತು ಅಂತ ಹೇಳಿದ್ರೆ ಸೀರೆ, ಅಮ್ಮನ ಸೀರೆ. ಅಮ್ಮನ ಸೆರಗು, ಸೀರೆಯ ಸೆರಗು. ನೋಡಿ, ಎಷ್ಟೊಂದು ನೆನಪುಗಳು ಅಮ್ಮನ ಸೀರೆಯ ಸೆರಗಲ್ಲಿ ನಮಗೆಲ್ಲ ತುಂಬ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನೀವು ಕೂಡ ಅಂದರೆ ನಿಮ್ಮ ತಾಯಂದರು ಆಗ ದಿನ ಉಡ್ತಾ ಇದ್ದಂತಹ ಸೀರೆಯಲ್ಲಿ ಆ ಸೆರಗಿನಿಂದ ಏನೇನೆಲ್ಲ ಮಾಡ್ತಾಯಿದ್ರು, ಒಂದು ಕ್ಷಣ ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಅದು ಒಂದು ನಾಸ್ಟಾಲ್ಜಿಕ್ ಅಂತ ಹೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈಗಿನ ಜನ್ರೇಷನ್ಗೆ ಅದು ಅಷ್ಟಾಗಿ ಗೊತ್ತಿರೋದಿಲ್ಲ. ಹಾಗೆಲ್ಲ ಅಮ್ಮಂದರು ಪ್ರತಿನಿತ್ಯ ಸೀರೆ ಉಡ್ತಾಯಿದ್ರು. ಆ ಸೀರೆಯ ಸೆರಗು ಅನ್ನೋದು ಮಕ್ಕಳಿಗೆ ಒಂದು ಬಹಳ ಆಪ್ಯಾಯಮಾನವಾದಂತಹ ಒಂದು ವಿಷಯ ಅಂತ ಹೇಳಿ ಆಗಿತ್ತು. ಯಾವೆಲ್ಲ ವಿಷಯಗಳು ಆ ಒಂದು ಸೀರೆಯ ಸೆರಗಿನಲ್ಲಿ ಭಾವನಾತ್ಮಕವಾಗಿ ತುಂಬಿಕೊಂಡಿದೆ, ಅದರ ಕುರಿತಾಗಿ ಒಂದಷ್ಟು ಮಾತನಾಡ್ತಾ ಸಾಗೋಣ. ತಾಯಿಯ ಸೆರಗು ಅಂದರೆ ಅಮ್ಮನ ಸೀರೆಯ ಸೆರಗು ತಾಯಿಗೆ ಗೌರವಯುತವಾದಂತಹ ಒಂದು ರೂಪವನ್ನು ನೀಡ್ತಾ ಇತ್ತು. ಖಂಡಿತವಾಗಿಯೂ ಹೌದಲ್ವಾ? ಅಮ್ಮ ಏನೇನೆಲ್ಲ ಮಾಡ್ತಾರೆ

ಇದ್ಲು ಸೀರೆ ಸೆರಗಿಂದ. ಅಡುಗೆ ಮಾಡುವಾಗ ಪಾತ್ರೆ ಬಿಸಿ ಇದ್ರೆ ತಕ್ಷಣಕ್ಕೆ, ಬಟ್ಟೆ ಸಿಗದೇ ಇದ್ರೆ ತನ್ನ ಸೀರೆಯ ಸೆರಗಿನಿಂದ ಆ ಬಿಸಿ ಪಾತ್ರೆಗಳನ್ನು ಎತ್ತಿ ಒಲೆಯಿಂದ ಕೆಳಗಡೆ ಇಡ್ತಾ ಇದ್ಲು ಅಲ್ವಾ. ಹಾಗೆಯೇ ಮಕ್ಕಳು ಅಳ್ತಾ ಇದ್ದಾಗ ತನ್ನ ಸೀರೆ ಸೆರಗಿನಿಂದ ಮಕ್ಕಳ ಕಣ್ಣೀರನ್ನು ಒರೆಸ್ತಾ ಇದ್ಲು. ಹಾಗೆ ಮಕ್ಕಳು ಸೆಕೆಯಿಂದ ಬೆವರ್ತಾ ಇದ್ರೆ ಆ ಒಂದು ಬೆವರನ್ನು ಕೂಡ ತನ್ನ ಸೆರಗಿನಿಂದ ಒರೆಸ್ತಾ ಇದ್ಲು. ಹಾಗೆಯೇ ಮಕ್ಕಳಿಗೆ ಎಲ್ಲಾದರೂ ಮಸಿ ಮೆತ್ಕೊಂಡಿದ್ರೆ ಅಥವಾ ಕೊಳೆ ಮೆತ್ಕೊಂಡಿದ್ರೆ ಅವಳು ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಉಪಯೋಗಿಸ್ತಾ ಇದ್ದಂತಹ ಮೊದಲ ವಸ್ತು ಅಂತ ಹೇಳಿದ್ರೆ ಅದು ಕೂಡ ಅವಳ ಸೆರಗು. ನೋಡಿ ಎಷ್ಟೆಲ್ಲ ವಿಷಯಗಳು ಅಮ್ಮನ ಸೀರೆಯ ಸೆರಗಲ್ಲಿ ಒಂದು ಭಾವನೆಯಾಗಿ ತುಂಬಿಕೊಂಡ್ಬಿಟ್ಟಿದೆ ಅಲ್ವಾ. ಮತ್ತಷ್ಟು ಈ ವಿಷಯದ ಕುರಿತಾಗಿ ಮಾತನಾಡ್ತಾ ಸಾಗೋಣ ಓಲ್ಡೀಸ್ಗಳನ್ನ ಮುಂದಿನ ಭಾಗದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಈಗೊಂದಷ್ಟು ಹಾಡುಗಳು, ಹೌದು ಈ ಭಾವನೆಗಳ ಜೊತೆಗೆ ಚಂದದ ಒಂದಷ್ಟು ರೊಮ್ಯಾಂಟಿಕ್ ಗೀತೆಗಳು ಕೂಡ ಜೊತೆಯಾಗಿದೆ. ಅದಕ್ಕೂ ಇದಕ್ಕೂ ಲಿಂಕ್ ಮಾಡ್ಕೊಳ್ಬೇಡಿ. ಹಾಗೆಯೇ ಚಂದದ ಗೀತೆಗಳ ಒಂದು ಆಯ್ಕೆ ಆಯಿತು ಅಷ್ಟೇ ಹಿಂದಿನ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮಕ್ಕಾಗಿ. ಪುಟಾಣಿ ಏಜೆಂಟ್ 1-2-3 ಚಿತ್ರದ ಹಾಡು ಎಸ್ ಜಾನಕಿಯವರು, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯ ಇದೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ.

0: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
1: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
0: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಿ.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ 10:24 ಈ ಸಮಯದಲ್ಲಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ ಅಮ್ಮ ಅಂದ್ರೇನೆ ಭಾವನೆ. ಅಮ್ಮನ ಸೀರೆಯ ಸೆರಗಿನಲ್ಲಿ ಎಷ್ಟೊಂದು ನಮ್ಮ ಬಾಲ್ಯದ ನೆನಪುಗಳು ತುಂಬಿ ಹೋಗಿದೆ ಅಲ್ವಾ. ಆ ನೆನಪುಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ ಈ ದಿನದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಅಮ್ಮ ಅಂದರೆ ಯಾವಾಗಲೂ ಸೀರೆ ಉಟ್ಕೊಂಡಿರ್ತಾಳೆ ಅನ್ನುವಂತಹ ಒಂದು ರೂಪ ನಮ್ಮ ಕಣ್ಮುಂದೆ ಬರ್ತಾ ಇತ್ತು. ಅಮ್ಮನಿಗೆ ಒಂದು ಗೌರವಯುತವಾದಂತಹ ಒಂದು ರೂಪವನ್ನು ಕೂಡ ಅದು ಕೊಡ್ತಾ ಇತ್ತು. ಅಮ್ಮನ ಸೀರೆಯ ಸೆರಗಿದೆಯಲ್ಲ, ಅದು ಒಂದು ರೀತಿ ಮಲ್ಟಿಪರ್ಪಸ್ಸು. ಏನೇನೆಲ್ಲ ಮಾಡ್ತಾ ಇದ್ಲು ಅಮ್ಮ ಅದರಿಂದ. ಹಾಗೆಯೇ ಮಕ್ಕಳಿಗೆ ಅಮ್ಮನ ಸೆರಗು ಅಂತ ಹೇಳಿದ್ರೆ, ಸೀರೆಯ ಸೆರಗು ಅಂತ ಹೇಳಿದ್ರೆ ಒಂದು ಸುರಕ್ಷಿತ ತಾಣ ಕೂಡ ಹೌದು. ಹಾಗೆಯೇ ಅಮ್ಮನಿಗೆ ಆಯುಧವಾಗಿ, ಹಾಗೆ ಗೃಹ ಬಳಕೆಯ ವಸ್ತುವಾಗಿ, ಹಾಗೆ ಏನೇನೆಲ್ಲ ರೂಪದಿಂದ ಆ ಸೆರಗು ಉಪಯೋಗಕ್ಕೆ ಬರ್ತಾ ಇತ್ತು. ಸಾಮಾನ್ಯವಾಗಿ ಮಕ್ಕಳು ಊಟ ಮಾಡಿರ್ತಾರೆ, ಹಾಗೆಲ್ಲ ಈಗಿನ ಹಾಗೆ ನ್ಯಾಪ್ಕಿನ್ಸ್ ಉಪಯೋಗಿಸ್ತಾ ಇರಲಿಲ್ಲ. ಅಮ್ಮ ಏನು ಮಾಡ್ತಿದ್ಲು, ಮಕ್ಕಳಿಗೆ ಊಟ ಮಾಡಿಸಿದ ನಂತರ ಅವರ ಒಂದು ಬಾಯನ್ನು ಒದ್ದೆ ಕೈಯಿಂದ ಒರೆಸಿ ಆ ನಂತರ ತನ್ನ ಸೀರೆ ಸೆರಗನ್ನು ತೆಗೆದು ಅವರ ಒಂದು ಬಾಯನ್ನು ಒರೆಸ್ತಾ ಇದ್ಲು ಅಲ್ವಾ. ಅದಕ್ಕೋಸ್ಕರನೂ ಕೂಡ ಅದನ್ನು ಉಪಯೋಗ ಮಾಡ್ತಾ ಇದ್ಲು. ಹಾಗೆಯೇ ಏನಾದರೂ ಅಪ್ಪಿತಪ್ಪಿ ಮಕ್ಕಳ ಕಣ್ಣಿಗೆ ಬಿದ್ದುಬಿಟ್ರೆ ಓಡಿ ಅಮ್ಮನ ಬಳಿ ಹೋಗ್ತಾ ಇದ್ವಿ. ಆಗ ಅಮ್ಮ ಮಾಡ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ತನ್ನ ಸೀರೆ ಸೆರಗನ್ನು ತಗೊಂಡು ಅದಕ್ಕೆ ಗಾಳಿಯನ್ನು ಅಂದರೆ ಸ್ವಲ್ಪ ಅದಕ್ಕೆ ದಪ್ಪ ಮಾಡಿ ಉಂಡೆ ಕಟ್ಟಿ ಅದಕ್ಕೆ ತನ್ನ ಉಸಿರನ್ನು ಬಿಸಿ ಗಾಳಿಯನ್ನು ಊದಿ ಅದನ್ನು ಕಣ್ಣ ಮೇಲೆ ಇಡ್ತಾ ಇದ್ಲು. ಆಗ ಸ್ವಲ್ಪ ಹಾಯ್ ಅನ್ನಿಸ್ತಾ ಇತ್ತು, ಅಂದರೆ ಆ ಚುಚ್ಚಿದ ಅನುಭವ ಆಗ್ತಾ ಇತ್ತಲ್ಲ ಕಣ್ಣಲ್ಲಿ, ಇರಿಟೇಷನ್ ಆಗ್ತಾ ಇತ್ತಲ್ಲ, ಅದು ಕಮ್ಮಿ ಆಗ್ತಾ ಇತ್ತು. ಅದರ ಜೊತೆಗೆ ಅದರಲ್ಲೂ ಹಾಲು ಉಡಿಸುವಂತಹ ಅಮ್ಮಂದಿರಿಗೆ ಸೀರೆಯ ಸೆರಗು ಎಷ್ಟು ಒಂದು ಪ್ರೊಟೆಕ್ಷನ್ ಕೊಡ್ತಾ ಇತ್ತು ಅಂತ ಹೇಳಿದ್ರೆ, ಅಮ್ಮ ಎಲ್ಲೇ ಹೋದರೂ ಕೂಡ ತನ್ನ ಮಗುವಿಗೆ ಎನಿ ಟೈಮ್ ಆ ಹಾಲನ್ನು ಕೊಡಬೇಕು ಅಂತ ಹೇಳಿದ್ರೆ ಅವಳಿಗೆ ಒಂದು ರಕ್ಷಣೆಯನ್ನು ಕೊಡ್ತಾ ಇತ್ತು. ಅದು ಯಾವುದೇ ಒಂದು ಮುಜುಗರ ಇಲ್ಲದೆ ಅಮ್ಮ ತನ್ನ ಮಗುವಿಗೆ ಹಾಲು ಉಡಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಸೀರೆಯ ಸೆರಗಿನ ಸಹಾಯದಿಂದ. ಎಷ್ಟೊಂದು ವಿಷಯಗಳು ಇದೆ ಅಲ್ವಾ. ಒಂದು ರೀತಿ ಇದನ್ನೆಲ್ಲ ನೆನಪಿಸ್ಕೊಳ್ತಾ ಹೋದರೆ ಎಲ್ಲೋ ಒಂದು ಕಡೆ ಕಣ್ಣಂಚಿನಲ್ಲಿ ನಮಗೆ ನೀರು ಜಿನಗ್ ಬಿಡುತ್ತೆ. ಯಾಕಂತ ಹೇಳಿದ್ರೆ ಸೀರೆಯ ಜೊತೆಗೆ ಅಮ್ಮನ ರೂಪ ನಮ್ಮ ಕಣ್ಮುಂದೆ ಬಂದ್ಬಿಡತ್ತೆ. ಈಗ ಮತ್ತೊಂದು ಚಂದದ ಗೀತೆ, ಹೌದು ರೊಮ್ಯಾಂಟಿಕ್ ಗೀತೆಗಳು ಪ್ರಸಾರ ಆಗ್ತಾ ಇದೆ ಅಮ್ಮನ ಮಾತಿನೊಂದಿಗೆ.

ಕೆಜೆ ಯೇಸುದಾಸ್ ಅವರು ಹಾಡಿರುವಂತಹ, ಜೊತೆಗೆ ಎಸ್ ಜಾನಕಿ ಅವರು ಕೂಡ ಧ್ವನಿಗೂಡಿಸಿರುವಂತಹ ಪ್ರಿಯ ಚಿತ್ರದ ಹಾಡು ಇದು. ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಇಳೆಯ ರಾಜ ಅವರ ಸಂಗೀತ ಈ ಹಾಡಿಗಿದೆ.

0: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ

ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ, ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.

ಬಕಳ್ಳ ಚಿತ್ರದ ಒಂದು ಸುಮಧುರವಾದ ಗೀತೆ ಮೂಡಿ ಬಂತು. ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಅಮ್ಮನ ಸೀರೆಯ ಸೆರಗಿನಲ್ಲಿ ಇರುವಂತಹ ನಮ್ಮ ಭಾವನಾತ್ಮಕ ನೆನಪುಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತಾ ಇದ್ದೀವಿ ಇಂದಿನ ಓಲ್ಡ್ ಏಜ್ ಗೋಲ್ಡ್ನಲ್ಲಿ. ನೋಡಿ, ಅಮ್ಮನ ಸೆರಗು ಮಲ್ಟಿಪರ್ಪಸ್ ಅಂತ ನಾನು ಹೇಳಿದ್ದೆ. ಎಷ್ಟೆಲ್ಲ ವಿಷಯಗಳಿಗೆ ಅದನ್ನು ಉಪಯೋಗ ಮಾಡ್ತಾ ಇದ್ಲು. ಅಮ್ಮನ ಅಮ್ಮ ಮಗುನ ಕರ್ಕೊಂಡು ಹೊರಗಡೆ ಹೋಗಬೇಕಾದ್ರೆ ಬಿಸಿಲಾದರೆ ನೆರಳಿನ ಹಾಗೆ ಅಮ್ಮನ ಸೆರಗು ಕೆಲಸ ಮಾಡ್ತಾ ಇತ್ತು. ಅಪ್ಪಿತಪ್ಪಿ ಮಳೆ ಬಂದುಬಿಟ್ರೆ ಮಗುನ ಮಳೆಯಿಂದ ರಕ್ಷಣೆ ಮಾಡೋದಕ್ಕೆ ಕೊಡೆಯ ಹಾಗೆ ಉಪಯೋಗಿಸ್ತಾ ಇದ್ಲು ಅಮ್ಮ ಸೆರಗನ್ನು. ನೀವು ಕೂಡ ನೆನಪಿಟ್ಕೊಂಡಿರಬಹುದು, ತಕ್ಷಣ ಆ ಸೆರಗನ್ನು ಮಗುಗೆ ಫುಲ್ಲು ಕವರ್ ಆಗೋ ಹಾಗೆ ಹೊದಿಸ್ಬಿಡ್ತಾ ಇದ್ಲು ಅಲ್ವಾ. ಅದೇ ರೀತಿ ಚಳಿಯಾದರೂ ಕೂಡ ತನ್ನ ಸೆರಗನ್ನು ಹೊದಿಸಿ ಮಗುವನ್ನು ಅಪ್ಪಿ ಹಿಡಿತಾ ಇದ್ಲು. ಹಾಗೆಯೇ ಮಕ್ಕಳಿಗೂ ಕೂಡ ಅಮ್ಮನ ಒಂದು ಸೆರಗು ಅಂತ ಹೇಳಿದ್ರೆ ಏನೋ ಒಂದು ಸುರಕ್ಷತೆಯ ಭಾವ. ಯಾರಾದರೂ ಅಪರಿಚಿತರು ಬಂದುಬಿಟ್ರೆ ತಕ್ಷಣ ಓಡೋಗಿ ಅಮ್ಮನ ಸೆರಗು ಹಿಡಿದು ಹಿಂದೆ ಉತ್ಕೊಂಡ್ಬಿಡೋದು. ಹಾಗೆಯೇ ಏನಾದರೂ ನಾಚಿಕೆ ಆದಂತಹ ಸಂದರ್ಭದಲ್ಲಿ ಅಮ್ಮನ ಸೆರಗು ಹಿಡಿದು ಮುಖನ ಮುಚ್ಕೊಂಡ್ಬಿಡೋದು. ನಾವು ಕೂಡ ಎಲ್ಲ ಕೆಲಸಗಳನ್ನು ಮಾಡಿರ್ತೀವಿ ಅಲ್ವಾ. ನೀವು ಕೂಡ ಮಾಡಿದರೆ ಅದನ್ನು ಈ ಕ್ಷಣ ನೆನಪಿಸ್ಕೊಳ್ಳಿ. ಅಮ್ಮನ ಸೀರೆ ಸೆರಗು ಅನ್ನೋದು ಎಷ್ಟೊಂದು ಅಪ್ಯಾಯಮಾನವಾದಂತಹ ನೆನಪುಗಳನ್ನು ನಮಗೆ ತಂದುಕೊಟ್ಟಿದೆ ಅಲ್ವಾ. ಅದರಲ್ಲಿ ಭಾವನೆ ಇದೆ, ಹಾಗೆ ನೆನಪುಗಳು ಇದೆ, ಒಂದು ಪ್ರೀತಿಯ ಸ್ಪರ್ಶ ಕೂಡ ಅದರಲ್ಲಿ ಇದೆ. ಮತ್ತಷ್ಟು ಮಾತು ಈ ಒಂದು ಗೀತೆಯ ನಂತರ. ಬನ್ನಿ ಕೇಳೋಣ ಯಾವ ಹಾಡು ಅಂತ ಹೇಳಿದ್ರೆ, ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ್ದು. ಜಿ ಉದಯಶಂಕರ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ದಾರೆ, ಧ್ವನಿಯನ್ನು ನೀಡಿದ್ದಾರೆ ಎಸ್ ಜಾನಕಿಯವರು, ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೇವೆ. ಸಮಯ ಆಗಿದೆ 10:46 ಸೆಕೆಂಡ್ಗಳು. ಅಮ್ಮನ ಸೀರೆಯ ಸೆರಗಿನ ನೆನಪಿನಲ್ಲಿ ಈ ದಿನ ಸಾಕ್ತಾ ಇದೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಹೌದು, ಅಮ್ಮ ಎಷ್ಟೆಲ್ಲ ವಿಷಯಗಳಿಗೆ ಸೀರೆ ಸೆರಗನ್ನು ತನ್ನ ಮಕ್ಕಳಿಗಾಗಿ ಉಪಯೋಗ ಮಾಡ್ತಾ ಇದ್ಲು ಅಲ್ವಾ. ಹಾಗೆಯೇ ನೋಡಿ, ಚಳಿಯಾದಾಗ ಹೊದಿಕೆ ಆಗ್ತಾ ಇತ್ತು, ಮಳೆ ಬಂದಾಗ ಕೊಡೆ ಆಗ್ತಾ ಇತ್ತು. ಹಾಗೆ ಮಕ್ಕಳಿಗೆ ಸೆಕೆ ಆದರೆ ಗಾಳಿಯನ್ನು ಸಹ ಹಾಕ್ತಾ ಇದ್ಲು, ಬೆವರು ಬಂದರೆ ಅದನ್ನು ಒರೆಸ್ತಾ ಇದ್ಲು ಅಮ್ಮ. ಜೊತೆಗೆ ಯಾವುದಾದ್ರೂ ವಸ್ತುಗಳು ತಕ್ಷಣಕ್ಕೆ ಸಿಗಬೇಕು ಅಂತ ಹೇಳಿದ್ರೆ ಅಮ್ಮ ಅದನ್ನು ತನ್ನ ಸೆರಗಿನ ತುದಿಯಲ್ಲಿ ಇಟ್ಕೊಂಡು ಗಂಟು ಹಾಕೋತಾ ಇದ್ಲು. ಹಾಗಾಗಿನೇ ಎಷ್ಟೋ ಬಾರಿ ನಮಗೆ ದುಡ್ಡು ಬೇಕು ಅಂತ ಹೇಳಿ ಓಡಿ ಹೋದಾಗ ಆ ಸೀರೆಯ ತುದಿಯಲ್ಲಿ ಕಟ್ಕೊಂಡಿದ್ದಂತಹ ದುಡ್ಡು ಸಹ ನಮಗೆ ಸಿಗ್ತಾ ಇತ್ತು. ಅಮ್ಮನ ಸೆರಗು ಒಂದು ರೀತಿ ನಮಗೆ ಬ್ಯಾಂಕ್ ಥರ ಕೂಡ ಇರ್ತಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ದುಡ್ಡು ಇರ್ತಿತ್ತು. ಅಮ್ಮನ ಸೆರಗಲ್ಲಿ ಎನಿ ಟೈಮ್ ದುಡ್ಡು, ಎ ಟಿ ಎಂ, ಬ್ಯಾಂಕ್ ಅಂತ ಹೇಳಬಾರ್ದು, ಎ ಟಿ ಎಂ ಕೂಡ ಆಗಿರ್ತಾ ಇತ್ತು ಮಕ್ಕಳ ಪಾಲಿಗೆ.

ಕೇಳಿದರು ಅಮ್ಮನ ಸೀರೆಯ ಸೆರಗಿನ ಕುರಿತಾದಂತಹ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಅವರು ಕೂಡ ಅವರ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಅಮ್ಮನ ಸೆರಗು ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ರೀತಿ ತಿಂಡಿ ಪೊಟ್ಟಣ ಕೂಡ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಎಲ್ಲಾದರೂ ಬಿದ್ದಿದ್ದಂತಹ ಹಣ್ಣುಗಳಾಗಿರಬಹುದು, ಎಲ್ಲೋ ನೇರಳೆ ಹಣ್ಣಿರಬಹುದು, ಗಸಗಸೆ ಹಣ್ಣಿರಬಹುದು, ಅದನ್ನೆಲ್ಲ ಹೆಕ್ಕಿ ಅಮ್ಮ ಸೆರಗಿನಲ್ಲೇ ಹಾಕೋತಾ ಇದ್ಲು. ಅದರ ಜೊತೆಗೇ ಏನಾದರೂ ತಿನ್ನಬೇಕು, ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದಾಗ ಈ ಚೆಲ್ಲಿ ಹೋಗುವಂತಹ ಪದಾರ್ಥಗಳು ಅಂದರೆ ಕಡಲೆಪುರಿ, ಮಿಕ್ಸ್ಚರ್ ಅಂತಹ ಪದಾರ್ಥಗಳನ್ನು ತನ್ನ ಸೆರಗಿಗೆ ಹಾಕಿ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ತಾ ಇದ್ಲು. ಪಕ್ಕ ಕುಳಿತಂತಹ ಮಗು ಅಮ್ಮನ ಸೆರಗಿನಿಂದ ಅದನ್ನು ಎತ್ತಿ ಎತ್ತಿ ತಿಂತಾ ಇತ್ತು. ಹಾಗೆಯೇ ಯಾವುದಾದ್ರೂ ಹಣ್ಣನ್ನು ತಿನ್ನೋಕೆ ಕೊಡಬೇಕು, ಆಗ ಅಮ್ಮ ಮಾಡ್ತಾ ಇದ್ದದ್ದು ತೊಳೆಯೋದಕ್ಕೆ ಅಲ್ಲೆಲ್ಲೂ

ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ತನ್ನ ಸೀರೆ ಸೆರಗಿನಿಂದ ಆ ಹಣ್ಣನ್ನು ಒರೆಸಿ ಚೆನ್ನಾಗಿ ಒರೆಸಿ ಮಗುಗೆ ತಿನ್ನೋಕೆ ಕೊಡ್ತಾ ಇದ್ಲು. ನೋಡಿ ಎಷ್ಟೆಲ್ಲ ಅಮ್ಮ ಅಂದರೆ ಅಲ್ವಾ, ಎಷ್ಟೊಂದು ಕಾಳಜಿ, ಎಷ್ಟೊಂದು ಪ್ರೀತಿ. ಹಾಗೆಯೇ ತಾನು ಉಟ್ಟಂತಹ ಆ ಸೀರೆ ಅನ್ನುವ ವಸ್ತ್ರವನ್ನು ಎಷ್ಟೆಲ್ಲ ರೀತಿಯಲ್ಲಿ ತನ್ನ ಮಕ್ಕಳಿಗಾಗಿ ಅಮ್ಮ ಉಪಯೋಗವನ್ನು ಮಾಡ್ತಾ ಇದ್ಲು. ಎಷ್ಟೊಂದು ನೆನಪುಗಳು ಇದೆ ಅಲ್ವಾ ಅಮ್ಮನ ಆ ಸೀರೆಯ ಸೆರಗಲ್ಲಿ ನಮ್ಮೆಲ್ಲರಿಗೂ ಕೂಡ. ಹಾಗೆಯೇ ಅಮ್ಮನ ಸೀರೆಯ ಸೆರಗು ಒಂದು ರಕ್ಷಣಾತ್ಮಕ ವ್ಯವಸ್ಥೆ ಕೂಡ. ಯಾವ ಕೆಟ್ಟ ಕಣ್ಣು ನನ್ನ ಮಕ್ಕಳಿಗೆ ಬೀಳಬಾರ್ದು ಅಂತ ಹೇಳಿ ತನ್ನ ಸೆರಗಿನಿಂದ ಮಕ್ಕಳಿಗೆ ದೃಷ್ಟಿಯನ್ನು ನಿವಾಳಿಸಿ ತೆಗಿತಾ ಇದ್ಲು. ಹಾಗೆಯೇ ಮಕ್ಕಳಿಗೋಸ್ಕರ ಏನಾದರೂ ದೇವರಲ್ಲಿ ಮೊರೆ ಇಡಬೇಕು ಅಂತ ಹೇಳಿದ್ರೆ ತನ್ನ ಸೀರೆಯ ಸೆರಗನ್ನು ಒಡ್ಡಿ ದೇವರಲ್ಲಿ ದೈನ್ಯವಾಗಿ ಮಕ್ಕಳಿಗಾಗಿ ಬೇಡ್ತಾ ಇದ್ಲು.

ಅದಲ್ಲದೆ ಅಮ್ಮನ ಸಿರಿಯ ಸೆರಗನ್ನು ನಾವು ಅವಳು ಎಷ್ಟೊಂದು ಬೇರೆ ಕೆಲಸಗಳಿಗೆ ಉಪಯೋಗಿಸೋದನ್ನು ಕೂಡ ನೋಡಿರ್ತೀವಿ. ಅಂತ ಹೇಳಿದ್ರೆ ಈ ಎಲ್ಲೋ ಒಂದು ಧೂಳು ಒರೆಸ್ಬೇಕು, ಎಲ್ಲೋ ಒಂದು ಮೇಜಿನ ಮೇಲೆ ಧೂಳಿದೆ, ತಕ್ಷಣ ತನ್ನ ಸಿರಿಯ ಸೆರಗಿನಿಂದ ಒರೆಸ್ತಾ ಇದ್ಲು. ಹಾಗೆಯೇ ಆಗೆಲ್ಲ ತಲೆ ಮೇಲೆ ಬಿಂದಿಗೆಯನ್ನು ಅಥವಾ ದೊಡ್ಡ ದೊಡ್ಡ ಬುಟ್ಟಿಯನ್ನು ಹೊತ್ತು ಸಾಗಬೇಕಾದಂತಹ ಸಂದರ್ಭದಲ್ಲಿ ಅದನ್ನು ಸುತ್ತಿ ತನ್ನ ತಲೆಯ ಮೇಲೆ ಸಿಂಬಿಯನ್ನಾಗಿ ಇಟ್ಕೊಳ್ತಾ ಇದ್ಲು ಅಮ್ಮ. ಹಾಗೆಯೇ ಏನಾದರೂ ಎಮರ್ಜೆನ್ಸಿ ವಸ್ತುಗಳು, ಕಸ ಗುಡಿಸುವಾಗ ಅಥವಾ ಬೇರೆ ಕೆಲಸ ಮಾಡುವಾಗ ಸಿಕ್ಕಂತಹ ಚಿಕ್ಕ ವಸ್ತುಗಳು ಎಲ್ಲೋ ಇಟ್ಟು ಮರ್ತೋಗ್ತೀವಿ ಅನ್ನುವಂತಹ ಸಂದರ್ಭದಲ್ಲಿ ಅದನ್ನು ತನ್ನ ಸೆರಗಿನ ತುದಿಯಲ್ಲಿ ಇಟ್ಟು ಗಂಟು ಹಾಕೋತಾ ಇದ್ಲು. ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತಾಳೆ, ಮಕ್ಕಳಿಗಾಗಿ ಪ್ರಸಾದವನ್ನು ತರಬೇಕು, ಕುಂಕುಮವನ್ನು ತರಬೇಕು, ಅಕ್ಷತೆಯನ್ನು ತರಬೇಕು ಅಂತ ಹೇಳಿದಾಗ ಅದನ್ನು ಕೂಡ ತನ್ನ ಸೀರೆಯ ಸೆರಗಿನಲ್ಲಿ ಇಟ್ಕೊಂಡು ಚಿಕ್ಕ ಗಂಟನ್ನು ಹಾಕಿ ತಗೊಂಡು ಬರ್ತಾ ಇದ್ಲು ಅಮ್ಮ. ಜೊತೆಗೆ ತರಕಾರಿ, ಹಣ್ಣು, ಹಂಪಲು, ಹೂವು ಎಲ್ಲವನ್ನೂ ಕೂಡ ತರಬೇಕಾದ್ರೆ ತಕ್ಷಣಕ್ಕೆ ಯಾವುದೇ ಒಂದು ಬುಟ್ಟಿ ಅಥವಾ ಬ್ಯಾಗ್ ಏನು ಸಿಗದೇ ಇದ್ರೆ ಅಮ್ಮ ಉಪಯೋಗಿಸ್ತಾ ಇದ್ದಿದ್ದು ಆ ಒಂದು ಸೆರಗನ್ನೇ. ನೋಡಿ, ಸೀರೆಯ ಸೆರಗು ಅಂತ ಹೇಳೋದು ಮಕ್ಕಳಿಗೆ ಎಷ್ಟೆಲ್ಲ ನೆನಪನ್ನು ಕೊಟ್ಟಿರುತ್ತೆ. ಹಾಗೆಯೇ ಎಷ್ಟೊಂದು ಮಲ್ಟಿಪರ್ಪಸ್ ಆಗಿ ಈ ಒಂದು ಅಮ್ಮನ ಸೆರಗು, ಸೀರೆಯ ಸೆರಗು ಅನ್ನುವಂಥದ್ದು ಉಪಯೋಗಕ್ಕೆ ಬಂದಿರುತ್ತೆ. ಎಲ್ಲವನ್ನ ಕೂಡ ನಾವು ಯೋಚನೆ ಮಾಡ್ತಾ ಹೋದಾಗ ಹೌದಲ್ವಾ, ಅಮ್ಮ ಇದಕ್ಕೆಲ್ಲ ಇದನ್ನು ಉಪಯೋಗಿಸ್ತಾ ಇದ್ಲು ಅಂತ ಹೇಳೋದು. ಹಾಗೆಯೇ ನಾವು ಅಮ್ಮನ ಸೆರಗಿನಲ್ಲಿ ಬಚ್ಚಿಟ್ಕೊಳ್ತಾ ಇದ್ವಲ್ಲ, ಹಾಗೆ ಅಮ್ಮನ ತೊಡೆಯ ಮೇಲೆ ಮಲಗಿ ನಿದ್ರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ಹಾಸಿಗೆಯಾಗಿ ಹೊದಿಕೆಯಾಗಿ ಉಪಯೋಗಕ್ಕೆ ಬರ್ತಾ ಇದ್ದದ್ದು ಎಲ್ಲವನ್ನ ನೆನಪಿಸ್ಕೊಂಡಾಗ ನಿಜಕ್ಕೂ ಅದು ಒಂದು ರೀತಿ ನಾಸ್ಟಾಲ್ಜಿಕ್ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳ ಒಂದು ಜನ್ರೇಷನ್ ಏನಿದೆ ಅವರು ಆ ಒಂದು ಅನುಭವವನ್ನು ಪಡೆದಿಲ್ಲ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಈಗ ಹಳ್ಳಿಗಾಡು ಪ್ರದೇಶಗಳಲ್ಲಿಯೂ ಕೂಡ ಕಂಫರ್ಟ್ ಅನ್ನುವಂತಹ ಹೆಸರಲ್ಲಿ ಸೀರೆ ಎಲ್ಲೋ ಮೂಲೆ ಗುಂಪಾಗಿ ಹೋಗ್ತಾ ಇದೆ. ನವನವೀನ ವಸ್ತ್ರಗಳಿಗೆ ನಾವು ಮೊರೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಒಂದು ದೇಶದ ವಸ್ತ್ರ ಸಂಹಿತೆ ಅಸ್ಮಿತೆ, ಇದು ಸೀರೆ ಅನ್ನೋದು ಅಸ್ಮಿತೆ, ಎಲ್ಲೋ ಅದು ಮರೆಯಾಗಿ ಹೋಗ್ತಾ ಇದೆಯಾ, ಯಾವುದೋ ಒಂದು ಸಭೆ ಸಮಾರಂಭ ಹಾಗೆ ಹಬ್ಬ ಹರಿದಿನಗಳಿಗಷ್ಟೇ ಸೀಮಿತವಾಗಿ ಹೋಗ್ತಾ ಇದೆಯಾ ಅಂತ ಹೇಳಿ ನಾವೀಗ ಯೋಚನೆ ಮಾಡೋ ಹಾಗೆ ಆಗ್ಬಿಟ್ಟಿದೆ.

ನಮ್ಮ ಕೇಳುಗರಾದ ಕವಿತಾ ಶ್ರೀನಿವಾಸ್ ಅವರು ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಅಮ್ಮನ ಸೆರಗು ಅನ್ನೋದು ನಿಜಕ್ಕೂ ಸ್ವರ್ಗಕ್ಕೆ ಸಮಾನ. ಅಮ್ಮ ಅನ್ನೋ ಅಕ್ಷರ ಅಕ್ಕರೆ ತುಂಬಿದ ಸಕ್ಕರೆ ಹಾಗೆ, ಅಮ್ಮನ ಸೆರಗು ಹಾಲಿನಲ್ಲಿ ಜೇನು ಬೆರೆಸಿ ಸವಿದಂತೆ. ಟಾಪಿಕ್ ತುಂಬ ಇಷ್ಟ ಆಯಿತು ಈ ದಿನದ ಟಾಪಿಕ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇಂದಿನ ವಿಷಯವನ್ನು ಹಾಗೆ ಹಾಡುಗಳನ್ನು ಮೆಚ್ಚಿ ನಮ್ಮನ್ನೆಲ್ಲ ಸ್ನೇಹಿತರುಗಳು ಕೂಡ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಹೀಗೆ ಕೇಳ್ತಾರೆ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಅದಲು ಬದಲು ಚಿತ್ರದ ಈ ಒಂದು ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು, ಹೌದು, ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಬಾನುಲಿ ಬಂಧು ಚಂದು ಅವರು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಮಯ ಸರಿಯಾಗಿ 11:05. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿಂದು ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ರುಡ್ ಸೆಟ್ ತರಬೇತಿ ಸಂಸ್ಥೆಯಲ್ಲಿ 18-45 ವಯಸ್ಸಿನ ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳಿಗೆ ಜೂನ್ 12ರಿಂದ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ಉಚಿತ ತರಬೇತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9483485489 ಸಂಪರ್ಕಿಸಬಹುದು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಇದೇ 25ರವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು 90 ಪೈಸೆಯಷ್ಟು ಏರಿಸಲಾಗಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17ರಿಂದ 107.12 ರೂಪಾಯಿಗೆ ಏರಿಸಲಾಗಿದೆ. ಹಾಗೆಯೇ ಡೀಸೆಲ್ ದರ 94.10ರಿಂದ 95.04ಕ್ಕೆ ಏರಿಸಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 367 ಅಂಕಗಳ ಏರಿಕೆಯೊಂದಿಗೆ 75,707ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 107 ಅಂಕ ಏರಿಕೆಯ ನಂತರ 23,760ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 18 ಪೈಸೆ ಇಳಿಕೆಯೊಂದಿಗೆ 96.38 ರೂಪಾಯಿಯಷ್ಟಿದೆ. ಐಪಿಎಲ್ 19ನೇ ಆವೃತ್ತಿಯ ಪ್ಲೇಆಫ್ ಪಂದ್ಯಗಳ ಟಿಕೆಟ್ ಮಾರಾಟ ಪ್ರಕ್ರಿಯೆ ಇಂದು ನಡೆಯಲಿದೆ ಎಂದು ಬಿಸಿಸಿಐ ತಿಳಿಸಿದೆ. ಐಪಿಎಲ್ನ ಅಧಿಕೃತ ಜಾಲತಾಣ ಅಥವಾ ಅಧಿಕೃತ ಟಿಕೆಟ್ ಮಾರಾಟ ಏಜೆನ್ಸಿ ಡಿಸ್ಟ್ರಿಕ್ಟ್ ಬೈ ಝೆಮಾಟೊ ಮೂಲಕ ಟಿಕೆಟ್ ಖರೀದಿಸಬಹುದಾಗಿದೆ. ಇದೇ 31ರ ಫೈನಲ್ ಪಂದ್ಯದ ಟಿಕೆಟ್ ಮಾರಾಟ ಪ್ರಕ್ರಿಯೆ ಇದೇ 23ಕ್ಕೆ ಶುರುವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.
2: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
2: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:05 ಮಂಗಳವಾರದ ಈ ಹೊತ್ತಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಒಂದಷ್ಟು ಸೊಗಸಾದ ಚಿತ್ರಗೀತೆಗಳನ್ನ ಕೇಳ್ತಾ ಹೋಗೋಣ. ಈಗ ನೀವು ಕಾರ್ಯಕ್ರಮದ ಮೊದಲಿಗೆ ಕೇಳುವ ಗೀತೆ ತಂಗಾಳಿ ಅನ್ನುವ ಈ ಹಾಡು ಅಕ್ಕ ತಂಗಿ ಚಿತ್ರದಿಂದ ಆರಿಸಿದ್ದು. ಚಿತ್ರ ಅವರ ಧ್ವನಿಯಲ್ಲಿದೆ, ಕೆ ಕಲ್ಯಾಣ್ ಅವರು ಹಾಡನ್ನು ಬರೆದಿದ್ದಾರೆ, ವಿ ಮನೋಹರ್ ಅವರ ಸಂಗೀತ ಇದೆ. ಹಾಗೆ ಸೀನಾ ಅನ್ನುವ ಚಿತ್ರದ ಗೀತೆ ಹರಿಹರನ್ ಮತ್ತು ಚಿತ್ರ ಅವರ ಧ್ವನಿ, ಇದು ಕೂಡ ಕವಿರಾಜ್ ಅವರ ರಚನೆ, ಎ ಟಿ ರವೀಶ್ ಅವರ ಸಂಗೀತ ಈ ಹಾಡಿಗೆ.

ಸುಮ್ಮನೆ ಸುಮ್ಮನೆ ಅಂತ ಪಿಯುಸಿ ಚಿತ್ರದ ಗೀತೆ ಕೇಳಿಬಂತು. ರಾಜೇಶ್ ಮತ್ತು ನಂದಿತ್ ಅವರ ಧ್ವನಿ, ಕವಿರಾಜ್ ಅವರ ರಚನೆ, ಟಿ ರವಿರಾಜ್ ಅವರ ಸಂಗೀತ ಸಂಯೋಜನೆ ಇತ್ತು. ಹಾಗೆ ಜಮಾನಾ ಚಿತ್ರದ ಹಾಡು ತನ್ಮಯ ನಾನು ಈ ಹಾಡು ಉದಿತ್ ನಾರಾಯಣ್ ಹಾಗೂ ಬೆಲಾ ಶಾಂಡೆ ಅವರ ಧ್ವನಿಗಳಲ್ಲಿತ್ತು. ಜಯಂತ್ ಕಾಯಕಣಿಯವರು ಬರೆದ ಗೀತೆಗೆ ಕಾರ್ತಿಕ್ ರಾಜ್ ಅವರ ಸಂಗೀತ ಸಂಯೋಜನೆ ಇತ್ತು. ವಿವಿಧ ಭಾರತಿಯಲ್ಲಿ ಹೊಸ ಹಾಡುಗಳನ್ನು ಕೇಳ್ತಾ ಇದ್ದೀರಾ. ಇನ್ನೊಂದು ಹಾಡನ್ನು ಕೇಳಿ, ಹಾಗೆ ಸುಮ್ಮನೆ ಚಿತ್ರದ ಈ ಹಾಡು ಉದಿತ್ ನಾರಾಯಣ್, ಶ್ರೇಯಾ ಘೋಷಾಲ್ ಅವರ ಧ್ವನಿ, ಜಯಂತ್ ಕಾಯಕಣಿಯವರ ರಚನೆ, ವನಮೂರ್ತಿಯವರ ಸಂಗೀತದಲ್ಲಿದೆ.

0: ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: The Indian Navy invites online applications from unmarried male and female candidates for short service commission information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat.
0: ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ರ. ಬೆಳಗಿನ 11:32 ಸಮಯ ಆಗಿದೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಈಗ ಕಲಾಭಾರತಿ ಕಾರ್ಯಕ್ರಮ ವಿವಿಧ ಭಾರತಿಯಲ್ಲಿ ಅಂತ. ಹೌದು, ಯಾವುದಾದ್ರೂ ಒಬ್ಬರು ಕಲಾ ವಿಭಾಗದವರನ್ನು ಕುರಿತಾದಂಥ ಒಂದಷ್ಟು ಮಾಹಿತಿಯ ಜೊತೆಗೆ ಚಂದದ ಹಾಡುಗಳನ್ನು ಕೇಳ್ತಾ ಸಾಗುವ ವಿಶೇಷವಾದ ಕಾರ್ಯಕ್ರಮ ಕಲಾಭಾರತಿ ವಿವಿಧ ಭಾರತಿಯ ವಿಶೇಷ. ಬೆಳ್ಳಿತೆರೆಯ ಬೆಡಗಿ ಮಾಡೆಲ್, ಮೂಲತಃ ಬೆಂಗಳೂರಿನವರು, ಅದರಲ್ಲೂ ಇಲ್ಲಿಯ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಮನಃಶಾಸ್ತ್ರವನ್ನು ಅಧ್ಯಯನ ಮಾಡಿದವರು, ಜೊತೆಗೆ ಕಿರುತೆರೆಯಲ್ಲಿ ಕೂಡ ಜಡ್ಜ್

ಆಗಿ ಕೆಲಸ ಮಾಡ್ತಾ ಇರುವಂಥ ತಾರೆ ಇಂದಿನ ಕಲಾಭಾರತೀಯ ತಾರೆ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ನಿಶ್ವಿಕಾ ನಾಯ್ಡು. ಎಸ್, ಬೆಳ್ಳಿತೆರೆಯ ಬೆಡಗಿ ನಿಶ್ವಿಕಾ ನಾಯ್ಡು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಕಲಾಭಾರತಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ.

ಅಂತ ಹಾಡು ಕೇಳಿದ್ರಲ್ಲ, ವಾಸು ನನ್ನ ಪಕ್ಕ ಕಮರ್ಷಿಯಲ್ ಚಿತ್ರದ ಗೀತೆ. ಪುನೀತ್ ರಾಜ್ಕುಮಾರ್ ಹಾಗೂ ಸಿ ಆರ್ ಬಾಬಿ ಅವರು ದನಿಯಾಗಿದ್ದರು ಈ ಹಾಡಿಗೆ. ಕಿರಣ್ ಕಾವೇರಪ್ಪ ಅವರು ಸಾಹಿತ್ಯವನ್ನು ನೀಡಿದರು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇತ್ತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ಬರ್ಡೇನ ಆಚರಿಸ್ಕೊಳ್ತಾ ಇರುವಂತಹ ನಿಶ್ಮಿಕಾ ನಾಯ್ಡು ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ತಾ ಒಂದಷ್ಟು ಹಾಡುಗಳನ್ನು ಕೇಳ್ತಾ ಹೋಗೋಣ. ನಾವೆಲ್ಲ ಟಿವಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಶನಿವಾರ ಮತ್ತು ಭಾನುವಾರ ರಿಯಾಲಿಟಿ ಶೋನಲ್ಲಿ ನಿಶ್ಮಿಕಾ ಅವ್ರನ್ನ ಬಹಳಷ್ಟು ಸಲ ನೋಡಿದ್ದೇವೆ. ಹಾಗಾಗ ಅವರು ಆ ಶೋನಲ್ಲಿ ಡಾನ್ಸ್ ಮಾಡಿ ತೋರಿಸ್ತಾ ಇದ್ರು. ಆ್ಯಕ್ಟಿಂಗ್ ಅನ್ನೋದು ಹೇಗೆ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ರು. ಒಂದಷ್ಟು ಹಾಡುಗಳು ಟಿವಿಯಲ್ಲಂತೂ ನಿರಂತರವಾಗಿ ಬರ್ತಾನೆ ಇರುತ್ತವೆ. ಹಾಗೆ ನಿಶ್ಮಿಕಾ ನಾಯ್ಡು ಅಂತ ಹೇಳಿದ್ರೆ ಚಂದನವನದ ಚೆಲುವಿನ ತಾರೆ, ಕನ್ನಡದ ಪ್ರಮುಖ ನಟಿ. ಇವರು 1996 ಮೇ 19 ಬೆಂಗಳೂರಿನಲ್ಲಿ ಹುಟ್ಟಿದ್ರು. ಈಗಾಗಲೇ ಹೇಳಿದ ಹಾಗೆ ಮೌಂಟ್ ಕಾರ್ಮೆಲ್

ಕಲಾಭಾರತಿ ಕಾರ್ಯಕ್ರಮದಲ್ಲಿ ನೀವು ಕೇಳಿದ ಹಾಡುಗಳು ಕರ್ನಾಟಕ ದಮನಕ ಚಿತ್ರದ ಗೀತೆ, ಶ್ರುತಿ ಪ್ರಹ್ಲಾದ್ ಹಾಗೆ ಮಾಳು ನಿಪ್ಪುನಾಳ್ ಅವರ ಧ್ವನಿಗಳಲ್ಲಿತ್ತು. ಯೋಗರಾಜ್ ಭಟ್ ಅವರು ಬರೆದಿದ್ದರು ಗೀತೆಯನ್ನು, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಜೆಂಟಲ್ಮನ್ ಚಿತ್ರದ ಹಾಡು ಕೂಡ ಕೇಳಿಬಂತು, ಮರಳಿ ಮನಸ್ಸಾಗಿದೆ ಎನ್ನುವ ಹಾಡು ಸಂಜಿತ್ ಹೆಗ್ಡೆ ಮತ್ತು ಸಿ ಆರ್ ಬಾಬಿ ಅವರ ಧ್ವನಿಗಳಲ್ಲಿತ್ತು. ನಾಗಾರ್ಜುನ ಶರ್ಮಾ ಹಾಗೆ ಕಿನ್ನಲ್ ರಾಜ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತವಿತ್ತು. 11:45:30 ಸಮಯ ಆಗಿದೆ. ನಿಶ್ವಿಕಾ ನಾಯ್ಡು ಹುಟ್ಟುಹಬ್ಬ ಇವತ್ತು ಅವ್ರದ್ದು, May 19. ಬೆಳ್ಳಿತೆರೆಯ ಬೆಡಗಿ, ಮಾಡೆಲ್ ಆಗಿದ್ದವರು, ಮೂಲತಃ ಬೆಂಗಳೂರಿನವರೇ. ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಮನಃಶಾಸ್ತ್ರವನ್ನು ಓದಿದಂಥವರು. ಕಿರುತೆರೆಯಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೊದಲ ಸಿನಿಮಾ ಅಮ್ಮ, ಐ ಲವ್ ಯು, ವಾಸು, ನನ್ನ ಪಕ್ಕ ಕಮರ್ಷಿಯಲ್, ಪಡ್ಡೆ ಹುಲಿ, ಜೆಂಟಲ್ಮನ್, ರಾಮಾರ್ಜುನ, ಸಖತ್, ಗಾಳಿಪಟ 2, ಗುರು ಶಿಷ್ಯರು, ದಿಲ್ ಪಸಂದ್, ಗರಡಿ, ಹಾಗೆ ಕರ್ನಾಟಕ ದಮನಕ ಮಾರುತ, ಇಂತಹ ಬಹಳಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂತಹ ನಿಶ್ವಿಕಾ ನಾಯ್ಡು ಅವರು ಇಂದಿನ ಕಲಾಭಾರತೀಯ ತಾರೆ. ಮತ್ತೊಂದು ಚಂದದ ಹಾಡು ಪ್ರಸಾರ ಆಗ್ತಾ ಇದೆ, ಈ ಹಾಡನ್ನು ಕೂಡ ಕೇಳಿ.

2022ರಲ್ಲಿ ಬಂದ ಗುರು ಶಿಷ್ಯರು ಚಿತ್ರದ ಹಾಡು ನೀವು ಕೇಳಿದ್ದು. ಹರ್ಷಿಕಾ ದೇವನಾಥ್ ಹಾಗೆ ವಿಜಯ್ ಪ್ರಕಾಶ್ ಅವರು ಧ್ವನಿಯಾಗಿದ್ರು. ಪುನೀತ್ ಆರ್ಯ ಅವರ ಸಾಹಿತ್ಯ, ಅಜರೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇತ್ತು. ಸಾಕಷ್ಟು ಹಾಡುಗಳು ತುಂಬ ಚಂದದ ಒಂದು ಸಾಹಿತ್ಯ, ಸಂಗೀತ ಅಥವಾ ಹಾಡುಗಾರಿಕೆ ಅಥವಾ ಪಿಕ್ಚರೈಸೇಷನ್ನು, ಹೀರೋ ಹೀರೋಯಿನ್ನು ಹೀಗೆ ಯಾವ್ಯಾವುದೋ ಕಾರಣಕ್ಕಾಗಿ ತುಂಬ ಜನರಿಗೆ ಇಷ್ಟವಾದಂತಹ ಹಾಡುಗಳು. ಇನ್ನು ಚೆಲುವಿನ ಈ ಖನಿ, ಆತ್ಮವಿಶ್ವಾಸದ ಗಣಿ, ನಿಶ್ಮಿಕಾ ಡಾನ್ಸ್ ಪಟು ಕೂಡ ಹೌದು, ಚಂದದ ನೃತ್ಯ ಮಾಡ್ತಾರೆ ಗೊತ್ತಲ್ವಾ. ಕರ್ನಾಟಕ ದಮನಕದಲ್ಲಿ ಹೇಗೆ ಹಿತ್ತಲಕ್ಕ ಕರಿಬೇಡ ಮಾವ ಅಂತ ನವಿಲಿನ ಹಾಗೆ ನಲಿದವರು. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. 2019ರಲ್ಲಿ ಅಮ್ಮ ಐ ಲವ್ ಯು ಈ ಸಿನಿಮಾಕ್ಕೆ ಅತ್ಯುತ್ತಮ ನಟಿ ಅಂತ, ಆಮೇಲೆ ಅತ್ಯುತ್ತಮ ಮಹಿಳಾ ಆರಂಭಿಕ ನಟಿ ಅಂತ ಕೂಡ ಪ್ರಶಸ್ತಿ ಬಂತು. 2021ರಲ್ಲಿ ಜೆಂಟಲ್ಮನ್ ಸಿನಿಮಾಕ್ಕೆ ಕನ್ನಡದ ಅತ್ಯುತ್ತಮ ನಟಿ ಅಂತ ಹೇಳಿ 2022ರಲ್ಲಿ ಸಖತ್, ಈ ಎರಡು ಸಿನಿಮಾಗಳಿಗೆ ಕೂಡ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ ನಿಶ್ಮಿಕಾ ನಾಯ್ಡು.

ಪಡ್ಡೆ ಹುಲಿ ಚಿತ್ರದ ಹಾಡನ್ನ ಕೇಳಿದ್ರೆ ಚೇತನ್, ಗಂಧರ್ವ, ಅಜನೀಶ್, ಲೋಕನಾಥ್, ಬಿ ಮತ್ತೆ ಸಂಗಡಿಗರ ಧ್ವನಿಗಳಲ್ಲಿ ಗೌಸ್ಬೀರ್ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ ಕೂಡ ಅಜನೀಶ್ ಲೋಕನಾಥ್ ಬಿ ಅವರದ್ದೇ ಆಗಿತ್ತು. ದಿಲ್ಖುಷ್ ಚಿತ್ರದ ಗೀತೆ ನಿಹಾಲ್ ತಾರೋ ಮತ್ತು ಆರ್ತಿ ಅಶ್ವಿನ್ ಅವರ ಧ್ವನಿಯಲ್ಲಿತ್ತು. ಇದು ಕೂಡ ಗೌಸ್ಬೀರ್ ಅವರ ಸಾಹಿತ್ಯ ಇತ್ತು. ಪ್ರಸಾದ್ ಕೆ ಶೆಟ್ಟಿ ಅವರ ಸಂಗೀತ ಸಂಯೋಜನೆ. ನಿಶ್ವಿಕಾ ನಾಯ್ಡು ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ವಿವಿಧ ಭಾರತಿ ಅವರಿಗೆ ಶುಭವನ್ನ ಕೋರುತ್ತೆ. ಈಗ ನಮ್ಮ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಸಮಯ 12 ಗಂಟೆ. ಇನ್ನೀಗ ಕೇಳಿ ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ 24ನೇ ತಾರೀಕು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹೊಸದಿಲ್ಲಿಯಲ್ಲಿ ಅಂದು 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರ ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕರ್ನಾಟಕದಿಂದ 1200 ಜನ ಹಾಗೂ ಧಾರವಾಡದಿಂದ 48 ಜನ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ರಾಜ್ಯದ ವಿವಿಧೆಡೆ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮೈಸೂರು, ಧಾರವಾಡ ಸೇರಿದಂತೆ ರಾಜ್ಯದ ಜಿಲ್ಲಾಡಳಿತಗಳು ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ತೊಂದರೆಯಾಗದಂತೆ ಅಗತ್ಯ ಮತ್ತು ಪರ್ಯಾಯ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿವೆ. ಇಂಧನಗಳ ಹಿತಮಿತ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ಹಿನ್ನೆಲೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ವಿಷನ್ ಕರ್ನಾಟಕ ಫೌಂಡೇಶನ್ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಕುರಿತು ನಾಳೆ ಸಂಜೆ 5 ಗಂಟೆಗೆ ಸಂಸ್ಥೆ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ಆಯೋಜಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ 2030ರೊಳಗೆ 5 ಕೋಟಿ ಗಿಡಗಳನ್ನು ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 2016-17ರಲ್ಲಿ ಆರಂಭಿಸಲಾದ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಜಿಲ್ಲೆಯಲ್ಲಿ ಈವರೆಗೆ 1,55,38,000 ಸಸಿಗಳನ್ನು ನೆಡಲಾಗಿದೆ. ಸಾಮಾಜಿಕ ಅರಣ್ಯೀಕರಣ ಯೋಜನೆ ಕುರಿತು ವಿಜಯಪುರ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸನಾಳ್ ಮಾಹಿತಿ ನೀಡಿದ್ದಾರೆ.
1: ವಿಜಯಪುರ ಜಿಲ್ಲೆ ರಾಜ್ಯದಲ್ಲಿಯೇ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದ್ದು ಇಲ್ಲಿ ಒಟ್ಟು 1,805.99 ಹೆಕ್ಟರ್ ಅರಣ್ಯ ಪ್ರದೇಶವಿದ್ದು ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದ 33% ಅರಣ್ಯ ಪ್ರದೇಶ ಇರಬೇಕಾಗಿದ್ದು ವಿಜಯಪುರ ಜಿಲ್ಲೆಗೆ ಹೊಂದಿಕೊಂಡಂತೆ ಇದು ತುಂಬಾ ಕಡಿಮೆ ಪ್ರದೇಶವಾಗಿರುತ್ತದೆ. 2016-17 ಸಾಲಿನಿಂದ ಎಂಬಿ ಪಾಟೀಲ್ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆಕಾಂಕ್ಷೆ ಕಲ್ಪನೆಯಂತೆ ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು ಇಲ್ಲಿಯವರೆಗೆ ಒಟ್ಟು 155 ಲಕ್ಷ ಸಸಿಗಳನ್ನು ಬೆಳೆಸಲಾಗಿದ್ದು ಅದರಲ್ಲಿ ಆಲ್ಮಟ್ಟಿ ಕೆಬಿಜೆನಲ್ ವತಿಯಿಂದ ಮಾತ್ರ 65.513 ಲಕ್ಷ ಸಸಿಗಳನ್ನು ಬೆಳೆಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ಹಂಚಲಾಗಿರುತ್ತದೆ. ರೈತರಿಗೆ ಉಪಯುಕ್ತವಾಗುವಂತಹ ಮಾವು, ಪೇರಲ, ಸೀತಾಫಲ, ರಾಮ್ ಫಲ, ಅರ್ಜುನ್ ಫಲ, ತೆಂಗು ಬೆಳೆಸಿ ವಿತರಿಸಲಾಗಿದೆ. ವಿವಿಧ ರಸ್ತೆ ಬದಿ ಸರ್ಕಾರಿ

0: ಸೋಮವಾರ ಸ್ಕೂಲು ಕಾಲೇಜುಗಳ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡಲಾಗಿದ್ದು ಈಗ 4-5 ವರ್ಷಗಳಲ್ಲಿ 2% ಹಸಿರುವುದಕ್ಕೆ ಕೂಡ ಹೆಚ್ಚಾಗಿರುತ್ತದೆ.
1: ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ತಾಲೂಕು ಬಿ ಹೊಸಳ್ಳಿ, ಹ್ಯಾಟಿ ಹಾಗೂ ಮೆಳ್ಳಿಕೇರಿ ಗ್ರಾಮಗಳಲ್ಲಿ ಸುರಿದ ರಭಸದ ಮಳೆಗೆ ಅಂದಾಜು 500 ಎಕರೆಗಳಷ್ಟು ಬಾಳೆ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ತಿಳಿಸಿದ್ದಾರೆ. ಬೆಳೆ ಹಾನಿಯಾದ ಸ್ಥಳಗಳಿಗೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ವಿಧಾನ ಪರಿಷತ್ ಶಾಸಕಿ ಹೇಮಲತಾ ನಾಯಕ್ ತೆರಳಿ ಬೆಳೆ ಹಾನಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಗದಗ್ ಜಿಲ್ಲೆಯಾದ್ಯಂತ ದ್ವಿದಳ ಧಾನ್ಯಗಳ ಮೌಲ್ಯವರ್ಧಿಸಿ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸಲು ರೈತರು, ರೈತ ಉತ್ಪಾದಕರ ಸಂಸ್ಥೆಗಳು, ಕೃಷಿಕ ಮಹಿಳೆಯರ ಸ್ವಸಹಾಯ ಸಂಘಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 15 ಕೊನೆ ದಿನ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ದುಬಾರೆ ಮತ್ತು ಬರಪೊಳೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ನಡೆಸುವವರು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟೀಯ ಸಾಹಸ ಅಕಾದೆಮಿಯಿಂದ ರಾಫ್ಟ್ ಫಿಟ್ನೆಸ್ ಪ್ರಮಾಣಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಅಪರ ಜಿಲ್ಲಾಧಿಕಾರಿ ಡಾ ಸಹನಾ ಹಾದಿಮನಿ ಆದೇಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನ ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾ ಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹನ್ನೆರಡು ಗಂಟೆ ಆರು ನಿಮಿಷ ಇಪ್ಪತ್ತು ಸೆಕೆಂಡುಗಳ ಸಮಯ ಆಗಿದೆ. ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಮಂಗಳವಾರ ಮಧ್ಯಾಹ್ನ 12:05 ನಂತರ ನೀವೆಲ್ಲರೂ ನಮಗೆ ಕರೆ ಮಾಡಬಹುದು. ಕರೆ ಮಾಡಿ ನಿಮಿಷದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ನಮ್ಮ ಸಂಖ್ಯೆಗಳು ನಿಮಗೆ ಗೊತ್ತಿದೆ, 0802226157 0802226157 ಹಾಗೆ ಇನ್ನೊಂದು ಸಂಖ್ಯೆ 0802226397 0802226397 ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ಹೇಳಿ ವಿವಿಧ ಭಾರತಿಯಿಂದ ಕೇಳಿಸ್ಕೊಳ್ಬಹುದು. ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಿ.

0: ಪ್ರೀತಿ ಮಾಡೋ ತಮಾಷೆ ನೋಡು ಚಿತ್ರದ ಹಾಡು ಕೇಳಿ ಬಂತು. ಚಿವುದೇ ಶಂಕರ್ ಅವರು ಬರೆದದ್ದು, ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಕರಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀರಾ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಿಮ್ಮ ಹೆಸರು ಹೇಳಿ.
1: ನಾವು ಇಲ್ಲಿ ನೆಲಮಂಗಲದಿಂದ ಮೇಡಮ್. ಗುಂಡ ಗ್ರಾಮಾಂತರ, ನೆಲಮಂಗಲ ಅಂತ, ತಿಮ್ಮಸಂದ್ರ ಅಂತ ಗ್ರಾಮ.
0: ತಿಮ್ಮಸಂದ್ರ?
1: ಹೌದು ಮೇಡಮ್.
0: ನಿಮ್ಮ ಹೆಸರು?
1: ನಮ್ಮ ಹೆಸರು ಕೃಷ್ಣ ಅಂತ ಮೇಡಮ್.
0: ಕೃಷ್ಣಪ್ಪ ಅವ್ರಿಗೆ ಯಾವ ಹಾಡು ಬೇಕು? ದೇವರು ಹೊಸದ ಪ್ರೇಮದ ದಾರ ಅಲ್ವಾ?
1: ಹೌದು ಮೇಡಮ್, ನಾವು ಡೈಲಿ ಕೇಳ್ತಿರ್ತೀವಿ ಮೇಡಮ್ ನಿಮ್ಮ ಪ್ರೋಗ್ರಾಮ್, ಆದ್ರೆ ಕರೆ ಸಿಕ್ಕಿಲ್ಲ ಅವತ್ತಿಂದ, ಇವತ್ತು ಸಿಕ್ಕಿದೆ. ಹೌದು ಮೇಡಮ್, ಡೈಲಿ ಕೇಳ್ತಾ ಇರ್ತೀನಿ.
0: ಯಾವಾಗ್ಲೂ ಕೇಳ್ತೀರಾ?
1: ಹೌದು ಮೇಡಮ್.
0: ಯಾರ್ಯಾರು ಕೇಳ್ತೀರಾ?
1: ಮೇಡಮ್
0: ಯಾರ್ಯಾರೆಲ್ಲ ಕೇಳ್ತೀರಾ?
1: ಮೇಡಮ್ ನಾನು ನಮ್ಮ ಮನೆಯವರೇ ಅಷ್ಟೇ. ನಮ್ಗೆ ಸ್ವಲ್ಪ ನಂದು ಕಡಿಮೆ ಹ್ಯಾಂಡಿಕ್ಯಾಪ್ ರೀ ಮೇಡಮ್. ಅದೊಂದು ಸ್ವಲ್ಪ ಕಾಣಿಸ್ತಿದೆ, ಆದ್ರೆ ಇನ್ನೇನ್ ಮಾಡಲ್ಲ, ನಾನು ಕೆಲಸ ಮನೆಗೆ ಇರ್ತೀನಿ. ಯಾವಾಗಲೂ ದೇಹ ಆಕರ್ಷಣೆ ಹಾಕಿರ್ತೀನಿ, ಹೋಗಿ ಬರ್ತೀನಿ.
0: ಚೆನ್ನಾಗಿದ್ದೀನಿ, ನೀವೆಲ್ಲ ಆರಾಮಲ್ಲ?
1: ಹೌದು ಮೇಡಮ್, ನಾನು ಡೈಲಿ ಕೇಳ್ತಾ ಇರ್ತೀನಿ, ಮಾಡ್ಬೇಕು ಮಾಡ್ಬೇಕು ಅಂದ್ರೆ ಇವತ್ತು ತುಂಬಾ ಖುಷಿ ಆಗುತ್ತೆ ಮೇಡಮ್.
0: ಇವತ್ತು ಖುಷಿ ಆಯ್ತಲ್ವಾ?
1: ಹೌದು ಮೇಡಮ್.
0: ಆಗ್ಲಿ, ನಿಮ್ ಇಷ್ಟದ ಹಾಡು ಬರ್ತಾ ಇದೆ, ಕೇಳಿಸ್ಕೊಳ್ಳಿ.
1: ಓಕೆ ಮೇಡಮ್,
0: ನಮಸ್ತೆ.

0: ಒಂದೆಡೆ ಅನ್ನಕ್ಕಾಗಿ ಪರದಾಟ,
1: ಇನ್ನೊಂದೆಡೆ ತಿಂದು ಹೆಚ್ಚಾಗಿ ಎಸೆಯುವ ಆಟ.
0: ಸಮಾರಂಭಗಳಲ್ಲಿ ಸಂತೃಪ್ತ ಸಮೃದ್ಧ ಭೋಜನ ಉಂಡರೂ ಚೆಲ್ಲಿ ವ್ಯರ್ಥಗೊಳಿಸದಿರಿ.
2: ಕಿತ್ನಾ ಅಮೀರ್ ಹೋಯಾ ಕಿತ್ನಾ ಗರೀಬ್, ಹಾಯ್ ಉತ್ನಾ ಹೀ ಜಿತ್ನಾ ಹೈ ಉಸ್ ಕನಸೀಬ್.
1: ಬಿಸಾಡುವ ಅನ್ನದ ಒಂದು ಅಗುಳಿಗಾಗಿ ನಾವು ಮುಂದೊಂದು ದಿನ ಪರದಾಡಬೇಕಾದೀತು.
2: ಹಾಗೆ ಮಾಲಿಕ್ ಕೆ ಚಲ್ತಾ ನಹೀ ಕೋಯಿ ದಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾ.
1: ಪ್ರತಿ ಅಕ್ಕಿ ಕಾಳು ರೈತನ ಬೆವರಿನ ಫಲ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ನಮಗೆ ಕರೆ ಮಾಡಬೇಕು, ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ಹೇಳಬೇಕು, ಆ ಹಾಡು ರೇಡಿಯೋದಲ್ಲಿ ಪ್ರಸಾರವಾಗುತ್ತೆ ಅಂತ ನಿಮಗೆಲ್ಲ ಗೊತ್ತು. ನಮಸ್ಕಾರ.
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್,
1: ಹೇಳಿ ಯಾರು?
3: ನಾನು ಲಕ್ಷ್ಮಣ್ ಅನ್ಬಿಟ್ಟು ಮೈಸೂರು ಶ್ರೀರಾಮ್ಪುರದಿಂದ.
1: ಹೇಳಿ ಲಕ್ಷ್ಮಣ್ ಅವರ, ಯಾವ ಹಾಡು ಬೇಕು
3: ನಮಗೆ? ಸೀತಾರಾಮಿಂದ ಈ ರೂಪವೇ ಹಾಡು.
1: ಆ ಹಾಡು ಬೇಕಾ?
3: ಹೌದು ಮೇಡಮ್.
1: ಆಯ್ತು, ಪ್ರಸಾರ ಮಾಡೋಣ.
3: ಓಕೆ ಮೇಡಮ್, ಥ್ಯಾಂಕ್ ಯು.
1: ನಮಸ್ತೆ.
3: ನಮಸ್ತೆ ಮೇಡಮ್.

0: ಸೀತಾರಾಮು ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದ ಗೀತೆ, ಸತ್ಯಂ ಅವರ ಸಂಗೀತ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ದನಿಯಾಗಿದ್ದರು.
1: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂಥ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನು ಜನಗಳ ಮನಸ್ಸಿಗೆ ಮುಟ್ಟಿಸುವಂಥ ತುಂಬ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹೌದು, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಕರೆಗೊಂದು ಹಾಡು ಕಾರ್ಯಕ್ರಮ ಈಗ ಪ್ರಸಾರ ಆಗ್ತಾ ಇದೆ. ನಮಸ್ಕಾರ, ನಮಸ್ತೆ. ಎಲ್ಲಿ ಏನೋ ನೆನಪು ಮಾಡ್ಕೊಂತ ಇದ್ರಾ?
2: ಬೇಗ ಸಿಕ್ಕಲ್ಲ, ಯಾವಾಗ ಮೂರು ನಾಲ್ಕು ತಿಂಗಳ ಮೇಲಾಗಿತ್ತು ನನ್ ಫೋನ್ ಮಾಡಿ.
1: ಏನ್ ಹೆಸರು ನಿಮ್ದು?
2: ಕಲ್ಯಾಣಿ.
1: ಕಲ್ಯಾಣಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
2: ಮೇಡಮ್, ಸಿಂಗನಹಳ್ಳಿ ಮಧುಗಿರಿ ತಾಲೂಕು, ಕೊಡಗನಹಳ್ಳಿ ಹೋಗ್ಲಿ.
1: ಸಿಂಗನಹಳ್ಳಿ ಮಧುಗಿರಿ ತಾಲೂಕು. ಹ್ಮ್, ಮಳೆ ಬಂತ?
2: ಆ ಬಂದಿದೆ ಮೇಡಮ್.
1: ಹ್ಮ್, ಕೆರೆಗಳೆಲ್ಲ ತುಂಬಿದೆ?
2: ಇನ್ನೂ ಇಲ್ಲ.
1: ಹ್ಮ್,
2: ಇವಾಗಿನ್ನು ಸ್ಟಾರ್ಟ್ ಅಲ್ಲ ಮೇಡಮ್.
1: ನಮ್ಮೂರ್ದು
2: ನಮ್ಮೂರ್ ಕೆರೆ ಫುಲ್ ದೊಡ್ದು, ಅಷ್ಟು ಬೇಗ ತುಂಬಲ್ಲ.
1: ಕೊಡಗೇಹಳ್ಳಿ.
2: ಕೊಡಗೇನಹಳ್ಳಿ.
1: ಕೊಡಗೇನಹಳ್ಳಿ. ಬೆಂಗಳೂರಲ್ಲಿ ಒಂದು ಕೊಡಗೇಹಳ್ಳಿ ಇದೆ.
2: ಕೊಡಗೇನಹಳ್ಳಿ
1: ಅಲ್ವಾ ನಿಮ್ದು? ಕೊಡಗೇನಹಳ್ಳಿ, ಇಲ್ಲಿ ಕೊಡಗೇಹಳ್ಳಿ. ಹ್ಮ್,
2: ಕೊಡಗೇಹಳ್ಳಿ.
1: ಹೌದು ಹೌದು, ಏರ್ಪೋರ್ಟ್ ರೋಡ್ ಅಲ್ಲಿ ಇದೆ. ಯಾವ ಹಾಡ್ಬೇಕು?
2: ಪ್ರೇಮಲೋಕದಿಂದ.
1: ಪ್ರೇಮಲೋಕದಲ್ಲಿ ಯಾವುದು
2: ಟೈಟಲ್ ಹಾಡೇ ಮೇಡಮ್?
1: ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ. ಏನು ಪ್ರೇಮದ ಸಂದೇಶ ನಿಮ್ಮಿಬ್ರದು? ಏನು ಇಲ್ವಾ? ನಿಮ್ಮ ಮನೆಯವರು ನಿಮ್ಗೆ ನೋಡಿ ಎಷ್ಟು ಹೆಲ್ಪ್ ಮಾಡ್ತಾ ಇದಾರೆ, ಫೋನ್ ಮಾಡಿ ಕೊಟ್ಟು ಮಾತಾಡು ಮಾತಾಡು ಅಂತ ಹೇಳ್ತಾ ಇದಾರೆ.
2: ಹೌದು ಮೇಡಮ್, ಹೊಸ ಅವರು ಪತ್ರಗಳು ಬರೀತಾ ಇದ್ರು ಮೇಡಮ್. ಅವಾಗ ಎಲ್ಲ ಲೆಟರ್ಸ್ ಬರೆದು ಬಿಟ್ಟು ಇದ್ ಮಾಡ್ತಾ ಇದ್ರಲ್ಲ, ಆ ತರ ಬರೀತಾ ಇದ್ರು ಅವರು.
1: ಈಗಲೂ ಬರೀ ಫೋನೇ ಇದೆಯಲ್ವಾ?
2: ಅದಕ್ಕಂತಾನೆ ಅವ್ರು ಫೋನ್ ಮಾಡ್ಕೊಟ್ಟಿದ್ದಾರೆ ಮಾತಾಡು ಅಂತ ಹೇಳ್ಬಿಟ್ಟು.
1: ಇದೇ ಪ್ರೇಮದ ಸಂದೇಶ ಅಲ್ವಾ ನಿಮ್ಮಿಬ್ರದು? ಆಗ್ಲಿ, ಕೇಳೋಣ ನಿಮ್ ಇಷ್ಟದ ಹಾಡು.
2: ಸರಿ ಮೇಡಮ್,
1: ನಮಸ್ತೆ.
2: ನಮಸ್ತೆ.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

0: ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಹಾ ಹೇಳಿ
1: ಮೇಡಮ್. ನಾನು ಚಳ್ಳಕೆರೆ ತಾಲೂಕಿನ ಶಿವಣ್ಣ ಪಿ ಓಬನಹಳ್ಳಿ ಅಂತ ಹೇಳಿ ಮೇಡಮ್.
0: ಹ್ಮ್ ಹೇಳಿ
1: ಮೇಡಮ್. ನಮ್ಗೆ ರವಿ ವರ್ಮ ಚಿತ್ರದಿಂದ ಒಂದು ಸಾಂಗ್ ಬೇಕಿತ್ತು ಮೇಡಮ್.
0: ಹೇಳಿ ಯಾವ್ದು?
1: ಸೊಗಸು ಕಣ್ಣ ಸೆಳೆದಿದೆ ಅಂತ ಒಂದು ಸಾಂಗ್ ಇದೆ ಮೇಡಮ್, ಆ ಸಾಂಗ್ ಬೇಕಿತ್ತು ಮೇಡಮ್.
0: ಸೊಗಸು ಕಣ್ಣ ಸೆಳೆದಿದೆ. ಆಯ್ತು, ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ, ಕೇಳಿಸ್ಕೊಳ್ಳಿ.
1: ಥ್ಯಾಂಕ್ ಯು.

0: ರವಿವರ್ಮ ಚಿತ್ರದ ಹಾಡು ಸೊಗಸು ಕಣ್ಣ ಸೆಳೆದಿದೆ. ಈ ಹಾಡು ಕೇಳಿದ್ರಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿದ್ರು. ಹೃದಯ ಸಂಗಮ ಚಿತ್ರದ ಗೀತೆ ಕೂಡ ಕೇಳಿ ಬಂತು. ಪಿ ಬಿ ಶ್ರೀನಿವಾಸ್ ಎಸ್ ಜಾನಕಿ ಅವರು ದನಿಯಾಗಿದ್ರು. ಗೀತ ಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇತ್ತು. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಲಿಂಗಯ್ಯ ಹಿರೇಮಠ್ ಮಾತಾಡಿದ್ರೆ ಮೇಡಮ್, ರಾಯಬಾಗ ತಾಲೂಕು ಮೂಳು ಕೊಡ್ರಿ.
0: ಹಾ, ಶಾಲೆ ಎಲ್ಲ ಮುಗಿತಾ? ರಜೆ ಯಾವಾಗ ಮುಗಿಯುತ್ತೆ? ಸ್ಕೂಲ್ ಯಾವಾಗ ಶುರು ಆಗುತ್ತೆ?
1: ಜೂನ್ 1 ರಿಂದ ಪ್ರಾರಂಭ ರೀ ಮೇಡಮ್.
0: ಅಲ್ಲಿವರೆಗೂ ರಜಾ?
1: ರಜೆ ರೀ ಮೇಡಮ್.
0: ಈ ಸಲ ರಜೆಯಲ್ಲಿ ಏನ್ ವಿಶೇಷ ಇತ್ತು ನಿಮ್ಗೆ?
1: ಏನಿಲ್ರಿ ಮೇಡಮ್, ರಜೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಒಂದು ರ್ಯಾಂಕ್ ಬಂತ್ರಿ ಮೇಡಮ್, 625 624 ಒಂದು ಹುಡುಗ ಮೇಡಮ್ ರ್ಯಾಂಕ್ ಬಂದ್ಬಿಡ್ರಿ.
0: ಹುಡುಗ
1: ರಾಜ್ಯಕ್ಕೆ ಹುಡುಗಿ ರೀ ಮೇಡಮ್, ರಾಜ್ಯಕ್ಕೆ 2nd ರ್ಯಾಂಕ್ ರೀ. ಜೂನ್ 1 ಪ್ರಾರಂಭ ಆಗತ್ತರಿ ಅಲ್ಲಿ ತನ ಮನೆಯಲ್ಲಿ.
0: ಆಯ್ತು, ನಿಮ್ ಇಷ್ಟದ ಹಾಡು ಕೇಳಿ. ಯಾವ್ದು ಅಂತ ಹೇಳಿದ್ರ ನೀವು?
1: ಏನ್ರಿ ಮೇಡಮ್, ಇದ್ರಿ ಬಂಗಾರದ ಜಿಂಕೆ ರೀ ಮತ್ತೆ ಅದ್ರಲ್ಲಿ ಒಲುಮೆ ಸಿರಿ ಯಾಕಂದು ಅಂತೇಳಿ ಒಂದಾಯ್ತು ನೋಡ್ರಿ.
0: ಆಯ್ತು.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ. ವೇಷ ಬೇರೆ, ಭಾಷೆ ಬೇರೆ, ಆದರೆ ನಾವೆಲ್ಲ ಭಾರತೀಯರು.
1: ವೈವಿಧ್ಯ ನಮ್ಮ ದೇಶದ ಹಿರಿಮೆ. ನಾವೆಲ್ಲ ಒಂದು ಎಂಬ ಒಗ್ಗಟ್ಟಿನ ಭಾವ ಭಾರತೀಯರಾದ ನಮ್ಮೆಲ್ಲರನ್ನೂ ಬಲಗೊಳಿಸಲಿ, ಬೆಳೆಸಲಿ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ ಯಾರು?
1: ಅದೇ ನಾಗರಾಜ್ ಅಂತ ಹೇಳಿ ಮೇಡಮ್. ನಾಗಷ್ಟು ಮಿಂಡಿಸ್ಕೆರೆ ತಿಪ್ಪು ತಾಲೂಕು ತುಮಕೂರು ಜಿಲ್ಲೆ.
0: ಹೇಳಿ ನಾಗರಾಜ್.
1: ಆರಾಮ ಇದ್ರ ಮೇಡಮ್? ಅವರೇ
0: ಆರಾಮ್ರಿ? ನೀವು?
1: ನಾವು ಆರಾಮ ಮೇಡಮ್.
0: ಹೇಳಿ.
1: ಅದೇ ಹಾಡು ಕೇಳಿದೆ ಮೇಡಮ್. ಅವರೇ
0: ಯಾವುದು?
1: ದೇವರ ದುಡ್ಡು. ಅದೇ ಪಿಬಿ ಶ್ರೀನಿವಾಸ ಅಟ್ರ ಗಾಳಿಯ ಪಟದ ನಾವಯ್ಯ.
0: ಗಾಳಿಯ ಪಟದಂತೆ ನವಯ್ಯ. ದೇವರ ದುಡ್ಡು ಅಲ್ವಾ? ಹುಣಸೂರು ಕೃಷ್ಣಮೂರ್ತಿಗಳು. ಯಾಕೆ ಇವಾಗ ಈ ಹಾಡು ನೆನಪಾಯ್ತು? ತುಂಬಾ ಹಾಡುಗಳು ಚೆನ್ನಾಗಿದೆ. ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳಿಸ್ಕೊಳ್ಳೋಣ.

0: ಹುಣಸೂರು ಕೃಷ್ಣಮೂರ್ತಿಗಳು ದೇವರ ದೊಡ್ಡ ಚಿತ್ರಕ್ಕಾಗಿ ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ, ಪಿಬಿ ಶ್ರೀನಿವಾಸ್ ಅವರ ಧ್ವನಿ ಇತ್ತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇದೊಂದು ಕೊನೆಯ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ ಯಾರು?
1: ಮೇಡಮ್, ಹಗರಿಬೊಮ್ಮನೆ ತಾಲೂಕು ಹಂಪ ಸರ್ ಸುಭಾನ್ ಕೋರಿ ಮೇಡಮ್.
0: ಸುಭಾನ್ ಕೋರಿ ಅವರೇ, ಹೇಳಿ ಯಾವ ಹಾಡು ಬೇಕು?
1: ಮೇಡಮ್, ಎಲ್ಲಿಂದಲೋ ಬಂದವರು ಮೇಡಮ್. ಅದರಲ್ಲಿ ಕೆಂಪಾದವೋ ಎಲ್ಲೋ ಕೆಂಪಾದ ಅಂತೇಳಿ ಮೇಡಮ್. ಇವತ್ತು ಲೋಕೇಶ್ ಅವ್ರ ಹುಟ್ಟುಹಬ್ಬ ಮೇಡಮ್.
0: ಹೌದು, ಅದಕ್ಕೋಸ್ಕರ ಈ ಹಾಡ.
1: ಹೌದು ಮೇಡಮ್.
0: ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅವ್ರದ್ದು?
1: ಇದು ಮೇಡಮ್, ಅದು ಇದು ಭುಜಂಗಯನ ದಶಾವತಾರ ಮೇಡಮ್. ಅದೊಂದು ಪ್ರಸಂಗದ ಗೆಂಡೆ ಸಿನಿಮಾ ಮೇಡಮ್.
0: ತುಂಬಾ ಒಳ್ಳೆ ಆಕ್ಟರ್ ಅಲ್ವಾ?
1: ಒಳ್ಳೆ. ಈಗ ಇನ್ನೊಂದು ಮೇಡಮ್, ಈ ನಾಟಕ ಮಾಡ್ಕೊಂತ ಬಂದಿರ್ತಾರ, ಅವ್ರು ಚೆನ್ನಾಗಿ ಮಾಡ್ತಾರ ಅಭಿನಯ.
0: ರಂಗಭೂಮಿಯಿಂದ
1: ಬಂದವ್ರದ್ದು
0: ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅವ್ರದ್ದು ಆಕ್ಟಿಂಗ್.
1: ಹೌದು ಮೇಡಮ್, ಅವರು ಸಂಭಾಷಣೆಗೆ ಬೇಸಿ ಮಾತಾಡ್ತಾರ ಮೇಡಮ್, ಕ್ಲಿಯರ್.
0: ಯಾಕಂದ್ರೆ ಜನರ ಮುಂದೆ ನಿಂತು ನಾಟಕ ಮಾಡಿ ಅವ್ರಿಗೆ ಗೊತ್ತಿರುತ್ತೆ. ಡೈಲಾಗ್ ಡೆಲಿವರಿ ಇರಬಹುದು, ಆಕ್ಷನ್ ಇರಬಹುದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾಟಕದ ಹಿನ್ನೆಲೆ ಇದ್ದಂತ ನಟರದ ಒಂದು ಅಭಿನಯನೇ ಬೇರೆ.
1: ಹೌದು.
0: ಆಗ್ಲಿ, ಸಮಯನೂ ಇಲ್ಲ ನಮ್ಮ ಹತ್ರ ಮಾತಾಡ್ಲಿಕ್ಕೆ. ಧನ್ಯವಾದ.

ಪಿ ಲಂಕೇಶ್ ಅವರೇ ನಿರ್ದೇಶಿಸಿದ ಸಿನಿಮಾ ಎಲ್ಲಿಂದಲೋ ಬಂದವರು ಚಿತ್ರದ ಹಾಡು 1980 ಬಂದಿತ್ತು. ಹಾಡಿನ ಸಾಹಿತ್ಯ ಕೂಡ ಲಂಕೇಶ್ ಅವರದ್ದೇ, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು. ಈ ಹಾಡಿನ ಜೊತೆಗೆ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ಸಮಯ 1 ಗಂಟೆ. ಇನ್ನೀಗ ಕೇಳಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ನಾಳೆ ಕರೆ ನೀಡಿರುವ ಮುಷ್ಕರವನ್ನು ಹೈಕೋರ್ಟ್ ತಡೆಹಿಡಿದಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಸಾರಿಗೆ ನೌಕರರಿಗೆ ಮುಷ್ಕರ ನಡೆಸದಂತೆ ಸೂಚಿಸಿದೆ. ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತು ಮಾತುಕತೆ ನಡೆಸಿತು. ಸರ್ಕಾರ 3 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ನಡೆಯುತ್ತಿದೆ. ಸಮಾವೇಶದಲ್ಲಿ ಕಂದಾಯ ಇಲಾಖೆ 1.5 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಆಸ್ತಿ ದಾಖಲೆ ನೀಡಲಿದೆ. ಸರ್ಕಾರದ ಸಾಧನಾ ಸಮಾವೇಶವನ್ನು ಬಿಜೆಪಿ ಟೀಕಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ ಅಭಿವೃದ್ಧಿ ಪೇಪರ್ನಲ್ಲಿ ಜನರ ಬದುಕು ಕತ್ತಲಲ್ಲಿ ಎಂದು ವ್ಯಂಗ್ಯವಾಡಿದೆ. ಆಕಾಶವಾಣಿ ಮೈಸೂರು ಕೇಂದ್ರ ಇದೇ 21ರಂದು ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತು ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗವಹಿಸಲಿದ್ದಾರೆ. ನಾರ್ವೆ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ಡಿಕ್ ರಾಷ್ಟ್ರಗಳ ತಮ್ಮ ಸಹವರ್ತಿಗಳೊಂದಿಗೆ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದಲ್ಲಿ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕತಾರ್, ಸೌದಿ ಅರೇಬಿಯಾ ಮತ್ತು ಯುಎಇ ನಾಯಕರ ಮನವಿಯ ಮೇರೆಗೆ ಇರಾನ್ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು ತಡೆಹಿಡಿದಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವ ಫಿಫಾ ವಿಶ್ವಕಪ್ನಲ್ಲಿ ಬ್ರೆಜಿಲ್ ತಂಡದ ಆಟಗಾರ ನೇಮಾರ್ ಕಣಕ್ಕಿಳಿಯಲಿದ್ದಾರೆ. ಕಳೆದ ಎರಡೂವರೆ ವರ್ಷಗಳಿಂದ ಗಾಯದ ಸಮಸ್ಯೆಯಿಂದ ನೇಮಾರ್ ರಾಷ್ಟ್ರೀಯ ತಂಡದಿಂದ ಹೊರಗುಳಿದಿದ್ದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5 ಗಂಟೆಗೆ.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
3: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕೀಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ

0: ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ತುಂಬಾ ಜನರು ಕಳಿಸಿರುವಂತಹ ಸಂದೇಶಗಳು ಬಂದಿದೆ. ಒಂದಷ್ಟು ಸಂದೇಶಗಳನ್ನ ನೋಡ್ತಾ ಹೋಗೋಣ, ಅದಾದ ನಂತರ ಮತ್ತಷ್ಟು ಸಂದೇಶಗಳನ್ನ ಮತ್ತೆ ಚೆಕ್ ಮಾಡ್ತಾ ಹೋಗೋಣ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಗೆ ನಮಸ್ಕಾರಗಳು. ನಾವು ವಿವಿಧ ಭಾರತೀಯ ಕಾರ್ಯಕ್ರಮದ ಜೊತೆಯಾಗಿದ್ದೇವೆ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿರೋರು ಯಾರು ಅಂತ ಹೇಳಿದ್ರೆ, ಬಾನುಲಿ ಕೇಳ್ತಾ ಇದ್ದೀವಿ ಅಂತ. ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರತಪ್ಪ ಹೋಗಾರ್ ಶಿಕ್ಷಕರು, ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಪಾದ ಮೃದು ಮಧುರವಾದ ಧ್ವನಿ, ಮಾತಾಡುವ ಶೈಲಿ, ವಿಷಯ ಸಂಗ್ರಹ ಅತ್ಯುತ್ತಮವಾಗಿದೆ. ನಾವಂತೂ ತುಂಬ ಆಸಕ್ತಿಯಿಂದ ಕಾರ್ಯಕ್ರಮವನ್ನು ಕೇಳ್ತೀವಿ ಅಂತ ಹೇಳಿದ್ರೆ, ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ಹೇಳ್ತಾರೆ, ಮಧ್ಯಾಹ್ನದ ಪ್ರಸಾರಕ್ಕೆ ಆಗಮಿಸಿದ ನಿಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ, ನಾವಂತೂ ನಿಮ್ಮ ಜೊತೆಯಾಗಿರ್ತೇವೆ ಅಂತ ಹೇಳಿದ್ರೆ, ನೇತ್ರಾ ಅವರು ಕೆಂಗೇರಿಯಿಂದ, ಮತ್ತೆ ವರಲಕ್ಷ್ಮಿ ಪೀಣ್ಯದಿಂದ, ಹಲಸೂರಿನ ರಾಜೇಶ್ ಅವರು, ಕೌಸಲ್ಯ ಬನಶಂಕರಿಯಿಂದ, ಮೈಸೂರಿನ ಮಂಗಳ ಅವರು, ಮತ್ತೆ ಜೆ ಸಿ ನಗರದ ಅರುಣ ಮೈತ್ರಿ ಅವರು, ಹಾಗೆ ಯಾರಿವರು, ಮುತ್ತು ಚಲ್ವಾದಿ ಅವರು, ಉಮೇಶ ಸಂಕೇಶ್ವರ ಅವರ ಸಂದೇಶ ಬಂದಿದೆ, ಕಾರ್ಯಕ್ರಮ ಕೇಳಿದ ಖುಷಿಯಾಗಿದೆ ಅಂತ ಹೇಳಿ. ವಿದ್ಯಾರಣ್ಯಪುರದಿಂದ ಪ್ರಕಾಶ್ ಅವರು, ನಮಸ್ಕಾರ, ಶುಭ ಮಧ್ಯಾಹ್ನ ಅಂತ ಹೇಳ್ತಾರೆ. ವನಶ್ರೀ ಧಾರವಾಡದಿಂದ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಶ್ವಿಕಾ ನಾಯ್ಡು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿದ್ವಿ. ಅವರು ಡಾನ್ಸ್ ಅಂದರೆ ತುಂಬ ಇಷ್ಟ, ಸಹೃದಯ ಮನೋಭಾವ ಉಳ್ಳವರು, ಟಿ ವಿ ಶೋನಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾ ಇದ್ರು, ಧನ್ಯವಾದಗಳು ಅಂತ ಹೇಳಿ. ಹಾಗೆ ಜಗದಾಂಬಿಕಾ ಹಂಸವೇಣಿ ಅವರು ಕೂಡ ಶುಭ ಮಧ್ಯಾಹ್ನ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಕೌಸಲ್ಯ ಬನಶಂಕರಿ ಅವರು ಹೇಳ್ತಾ ಇದ್ರೆ, ನನಗೆ ದೇವರು ಹೊಸದ ಹಾಡು ಯಾರೋ ಕೇಳಿದ್ರಲ್ಲ, ನನಗೂ ಕೂಡ ತುಂಬ ಇಷ್ಟ ಹಾಡು ಅಂತ ಹೇಳ್ತಾರೆ. ಮಯೂರ ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಆಮೇಲೆ ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ, ನಾಗರತ್ನ ರಾಜಾಜಿನಗರದಿಂದ, ಮತ್ತು ಯಾರೊಬ್ಬರು ಕಳಿಸಿದ್ದಾರೆ, ಹೆಸರು ಏನು ಹಾಕಿಲ್ಲ. ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ, ಉಮೇಶ್ ಸಿರಿಗೆರೆ ಅವರು ಕಳಿಸಿರುವ ಸಂದೇಶ ನಮಗೆ ಬಂದಿದೆ. ರಾಯಬಾಗ್ ತಾಲೂಕು ಮುಗಳ್ಕೋಡದ ಅಭಿಷೇಕಯ್ಯ ಅವರು, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದರೆ. ಮತ್ತೊಬ್ಬರು ನಮಗೆ ಒಂದು ಕ್ವಿಜ್ ಇಟ್ಬಿಟ್ಟಿದ್ದಾರೆ, ನಾನು ಯಾರು ಕಂಡು ಹಿಡೀರಿ ಅಂತ, ಚನ್ನಕೇಶವ ಅವರ ಸಂದೇಶ ಬಂದಿದೆ. ಮತ್ತು ಯಾರು ಗೊತ್ತಾ, ಇವರು ವನಿತಾ ಸುರೇಶ್ ಅವರು, ನಾನು ಅಕ್ಕಿ ಮಾಡೋದಕ್ಕೆ, ರೊಟ್ಟಿ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಕಲಿಸ್ತಾ ಇದ್ದೆ, ಅದನ್ನು ಬಿಟ್ಟು ಕೆಂಪಾದವೋ ಎಲ್ಲ ಕೆಂಪಾದವೋ ಹಾಡನ್ನು ಕೇಳ್ತಾ ಇದ್ದೀನಿ, ತುಂಬಾ ಖುಷಿಯಾಯಿತು ಈ ಹಾಡು ಕೇಳಿ ಅಂತ ಹೇಳ್ತಾರೆ. ಮತ್ತೊಬ್ಬರು ಯಾರೋ ಹೆಸರೇನೋ ಹಾಕಿಲ್ಲ. ಆಯಿತು, ನಿಮ್ಮ ಸಂದೇಶನೂ ನಾವು ಗಮನಿಸಿದ್ದೀವಿ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಶಾಂತಾ ಬ್ಯಾಂಕಲನಿಂದ, ಎಲ್ಲ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಹಾಗೇ ಮತ್ತೊಬ್ಬರು ಯಾರಪ್ಪ, ಇವರು ಹೆಸರೇ ಹಾಕಲ್ಲ, ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಇವ್ರು ಯಾರು ಏನು ಎತ್ತ ಅಂತ. ಪರವಾಗಿಲ್ಲ, ಹೆಸರು ಹಾಕ್ತಾ ಇದ್ರು ಪರವಾಗಿಲ್ಲ, ಮೆಸೇಜ್ ಕಳಿಸ್ತಾ ಇದ್ರು ಪರವಾಗಿಲ್ಲ, ಹೇಗೆ ಆದರೂ ಪರವಾಗಿಲ್ಲ. ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀರಾ, ಆಗ ಈಗ ಮೆಸೇಜ್ ಮಾಡ್ತಾ ಇರ್ತೀರಾ, ಕೇಳ್ತಾನೆ ರೀ ನಿಮ್ಮ ರೇಡಿಯೋ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ಮಂಗಳವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ನಾವು ರಸಪ್ರಶ್ನೆ ಕ್ವಿಜ್ ಕಾರ್ಯಕ್ರಮವನ್ನು ನಡೆಸ್ತೇವೆ. ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇಷ್ಟ ಇದ್ದರೆ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಾವು ಕೇಳುವಂತಹ ಸರಳ ಸುಂದರ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟು ನಮ್ಮ ಈ ಒಂದು ಬಹುದೊಡ್ಡ ಗುಂಪಿಗೆ ನೀವು ಸೇರಿಕೊಳ್ಳಿ, ಆಟದ ಆನಂದವನ್ನು ಸವಿರಿ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಮಂಗಳವಾರದ ಮಧ್ಯಾಹ್ನ ಕ್ವಿಜ್ ಅಂದರೆ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಗೊತ್ತಾದರೆ ನೀವು ನಮಗೆ ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ ಉತ್ತರವನ್ನು ಕಳಿಸ್ಕೊಡಬಹುದು. ನಮ್ಮ ಸಂಖ್ಯೆ 9483091092 9483091029. ಇದು ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ. ನೀವು ತುಂಬ ಜಾಸ್ತಿ ಡೀಟೇಲ್ ಆಗಿ ನಿಮ್ಮ ಅಡ್ರೆಸ್ ಎಲ್ಲ ಹಾಕಬೇಡಿ, ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ನಮಗೆ ಬೇಕಾದಂಥ ಉತ್ತರ ಇದಿಷ್ಟನ್ನು ಮಾತ್ರ ದಯವಿಟ್ಟು ಕಳಿಸ್ಕೊಡಿ. ಮತ್ತು ಚುಕ್ಕೆ ಚುಕ್ಕೆ ಚುಕ್ಕೆ ಎಲ್ಲ ಜಾಸ್ತಿ ಕೊಡಬೇಡಿ. ಆಮೇಲೆ ಕಾಮ ಪಾಸು, ಒಂದು ಲೈನ್ ಬಿಟ್ಟು ಒಂದು ಲೈನ್ ಕೆಳಗಡೆ ಆ ಥರ ಎಲ್ಲ ಬರೆದ್ರೆ ನಮಗೆ ನಿಮ್ಮ ಮೆಸೇಜನ್ನು ಓಪನ್ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನಿಮ್ಮ ಹೆಸರು, ಒಂದು ಸ್ಪೇಸು, ಊರು, ಸ್ಪೇಸು, ಮತ್ತು ಉತ್ತರ ಇಷ್ಟೇ ಇದ್ದರೆ ತುಂಬ ಸುಲಭವಾಗಿ ಬೇಗ ಬೇಗ ಎಲ್ಲರ ಹೆಸರನ್ನು ನೋಡಲಿಕ್ಕೆ, ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ಗಮನಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನೀವು ಭಾಗವಹಿಸುವಾಗ ಹೆಸರು ಊರು ಬೇಕಾದಂಥ ಉತ್ತರ ಇಷ್ಟೇ ಸಿಂಪಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸಮಯ 1:08:56 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ಕನ್ನಡದಲ್ಲಿ ವಾರ್ತಾ ಪ್ರಸಾರವನ್ನು ಕೇಳ್ತೀರಾ. ಅದಾದ ನಂತರ ಭೇಟಿಯಾಗೋಣ ಮಂಗಳವಾರದ ಮಧ್ಯಾಹ್ನದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ.
2: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
0: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
3: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಓಸ್ಲೋದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿ ಇಂದು ರಾಜಸ್ಥಾನ್ ರಾಯಲ್ಸ್ ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ನಾರ್ವೆಗೆ ಭೇಟಿ ನೀಡಿದ 2ನೇ ದಿನದಂದು ಪ್ರಧಾನಿ ಮೋದಿ ಅವರು 5 ನಾರ್ಡಿಕ್ ರಾಷ್ಟಗಳ ತಮ್ಮ ಸಹವರ್ತಿಗಳೊಂದಿಗೆ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2022 ಡೆನ್ಮಾರ್ಕ್ನ ಕೋಪನ್ ಹ್ಯಾಗನ್ನಲ್ಲಿ ನಡೆದ ಹಿಂದಿನ ಶೃಂಗಸಭೆಯ ನಂತರ ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವೆ ಹೆಚ್ಚಿದ ವಲಯ ಸಹಕಾರವನ್ನು ಶೃಂಗಸಭೆಯು ನಿರ್ಮಿಸುತ್ತದೆ. ಟಿಇಪಿಎ ಜಾರಿಯಲ್ಲಿರುವುದರಿಂದ ಶೃಂಗಸಭೆಯು ಆಳವಾದ ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳನ್ನು ರೂಪಿಸಲು ಪ್ರಯತ್ನಿಸುತ್ತದೆ. ಈ ಬ್ಲಾಕ್ನೊಂದಿಗಿನ ಭಾರತದ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ $19 ಬಿಲಿಯನ್ ಆಗಿದೆ. 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯ ನೇಪಥ್ಯದಲ್ಲಿ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಪ್ರಧಾನಿ ಮಂತ್ರಿಗಳೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ನಡುವೆ ತಮ್ಮ 5 ರಾಷ್ಟಗಳ ಭೇಟಿಯ ಕೊನೆಯ ಹಂತದಲ್ಲಿ ನರೇಂದ್ರ ಮೋದಿ ಅವರು ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರ ಆಹ್ವಾನದ ಮೇರೆಗೆ 2 ದಿನಗಳ ರಾಜ್ಯ ಭೇಟಿಗಾಗಿ ಇಂದು ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೆಲೋನಿ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅವರು ಇಟಲಿಯ ಅಧ್ಯಕ್ಷ ಸೆರ್ಗಿಯೋ ಮಟರೆಲ್ಲಾ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ರಕ್ಷಣಾ ಸಚಿವರು ಈ ಸಹಕಾರವು ಉಭಯ ದೇಶಗಳ ನಡುವಿನ ವರ್ಧಿತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ವಿಯೆಟ್ನಾಂ ಪರಸ್ಪರ ನಂಬಿಕೆ, ಹಂಚಿಕೆಯ ಮೌಲ್ಯಗಳು ಮತ್ತು ರಕ್ಷಣೆ, ಭದ್ರತೆ ಹಾಗೂ ಪ್ರಾದೇಶಿಕ ಸ್ಥಿರತೆಯಲ್ಲಿ ನಿಕಟ ಸಹಕಾರದಲ್ಲಿ ಬೇರೂರಿರುವ ಬಲವಾದ ಬಂಧವನ್ನು ಹಂಚಿಕೊಂಡಿವೆ ಎಂದು ಅವರು ಹೇಳಿದ್ದಾರೆ. ಸಚಿವರು ಹನೋಯ್ನಲ್ಲಿ ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಜಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಬೆಳೆಯುತ್ತಿರುವ ಭಾರತ ವಿಯೆಟ್ನಾಂ ರಕ್ಷಣಾ ಪಾಲುದಾರಿಕೆಯನ್ನು ಎರಡೂ ಕಡೆಯವರು ಪರಿಶೀಲಿಸಿದರು ಮತ್ತು ಕಡಲ ಭದ್ರತೆ, ರಕ್ಷಣಾ ಉದ್ಯಮ, ತರಬೇತಿ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಾಗಿದೆ. ಇಂಡಿಯನ್ ಆಯಿಲ್ ಪ್ರಕಾರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಹಿಂದಿನ 97.77 98.64 ರೂಪಾಯಿಗೆ ಏರಿಕೆಯಾಗಿದ್ದರೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 90.67 91.58 ರೂಪಾಯಿಗೆ ಏರಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17 ರಿಂದ 107.12 ರೂಪಾಯಿಗೆ ಏರಿಸಲಾಗಿದೆ. ಹಾಗೆಯೇ ಡೀಸೆಲ್ ದರ 94.10 ರಿಂದ 95.04 ರೂಪಾಯಿಗೆ ಏರಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ.

0: ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೆಥನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳು ಸಹ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಅನಿಶ್ಚಿತತೆಯ ಈ ಸಂದರ್ಭದಲ್ಲಿ ಸಹಕಾರವು ಹಂಚಿಕೆಯ ಸಮೃದ್ಧಿ ಮತ್ತು ಸುಸ್ಥಿರ ಭವಿಷ್ಯದ ಮಾರ್ಗವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಭಾರತ ಮತ್ತು ಸ್ವೀಡನ್ ಒತ್ತಿ ಹೇಳಿವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸ್ವೀಡನ್ ಸಹವರ್ತಿ ಉಲ್ಫ್ ಕ್ರಿಸ್ಟರ್ಸನ್ ಅವರು ಬರೆದ ಲೇಖನದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ, ಇಂಧನ ಅಭದ್ರತೆ ಮತ್ತು ಆರ್ಥಿಕ ವಿಘಟನೆಯ ಸಮಯದಲ್ಲಿ ಜಗತ್ತು ಸಂಕುಚಿತ ರಾಷ್ಟೀಯ ವಿಧಾನಗಳಿಗೆ ಹಿಮ್ಮೆಟ್ಟುವ ಅಥವಾ ಸಹಭಾಗಿತ್ವವನ್ನು ಬಲಪಡಿಸುವ ನಿರ್ಣಾಯಕ ಆಯ್ಕೆಯನ್ನು ಎದುರಿಸುತ್ತಿದೆ ಎಂದು ಬಿಂಬಿಸಲಾಗಿದೆ. ಹೂಡಿಕೆಗಳ ಮೌಲ್ಯದಲ್ಲಿ ಉಂಟಾಗುವ ಕುಸಿತದ ವಿರುದ್ದ ರಕ್ಷಣೆ ನೀಡಲು ಹೆಚ್ಚುವರಿ ಬಫರ್ ಆಗಿ ಸೃಷ್ಟಿಸಲಾಗಿದ್ದ ಹೂಡಿಕೆ ಏರಿಳಿತ ಮೀಸಲನ್ನು ನಿರ್ವಹಿಸುವ ಅಗತ್ಯತೆಯಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಿನಾಯಿತಿ ನೀಡಿದೆ. ಐಎಫ್ಆರ್ ನಿರ್ವಹಿಸುವ ಅಗತ್ಯತೆಯನ್ನು ನಿನ್ನೆಯಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಭಾರತದಲ್ಲಿ ಶಾಖೆಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಬ್ಯಾಂಕುಗಳಿಗಾಗಿ ಐಎಫ್ಆರ್ನಲ್ಲಿರುವ ಬಾಕಿ ಮೊತ್ತವನ್ನು ಭಾರತೀಯ ಪುಸ್ತಕಗಳಲ್ಲಿ ನಿರ್ವಹಿಸಲಾಗುವ ಶಾಸನಬದ್ಧ ಮೀಸಲು ನಿಧಿಗೆ ಅಥವಾ ಭಾರತೀಯ ಪುಸ್ತಕಗಳಲ್ಲಿ ಉಳಿಸಿಕೊಂಡಿರುವ ರವಾನೆ ಮಾಡಬಹುದಾದ ಮಿಗತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಎಂದು ಆರ್ಬಿಐ ತಿಳಿಸಿದೆ. ಚೆನ್ನೈ ಉಪನಗರ ರೈಲು ಜಾಲವನ್ನು ಉತ್ತೇಜಿಸಲು ಅರಕೋಣಂ ಚೆಂಗಲ್ಪಟ್ಟು ಡಬ್ಲಿಂಗ್ ಯೋಜನೆಗೆ ಭಾರತೀಯ ರೈಲ್ವೆ 993 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಚೆನ್ನೈ ಬೀಚ್, ತಾಂಬರಂ, ಚೆಂಗಲ್ಪಟ್ಟು ಮತ್ತು ಅರಕೋಣಂ ಅನ್ನು ಸಂಪರ್ಕಿಸುವ ಪ್ರಮುಖ ಚೆನ್ನೈ ಉಪನಗರ ವೃತ್ತಾಕಾರದ ರೈಲು ಜಾಲದ ಒಂದು ಭಾಗವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಈ ಯೋಜನೆಯು ಕಾರ್ಯನಿರತ ಚೆನ್ನೈ ಉಪನಗರ ರೈಲು ಜಾಲದ ದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ಸಮಯ ಪಾಲನೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ. ಇರಾನ್ ಮೇಲಿನ ಮಿಲಿಟರಿ ದಾಳಿಯನ್ನು ಅಮೆರಿಕ ತಾತ್ಕಾಲಿಕವಾಗಿ ತಡೆಹಿಡಿದಿರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ 366 ಅಂಕಗಳ ಏರಿಕೆಯೊಂದಿಗೆ 75,706 ವಹಿವಾಟು ಆರಂಭಿಸಿದೆ. ಹಾಗೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 107 ಅಂಕಗಳ ಜಿಗಿತದೊಂದಿಗೆ 23,760 ಅಂಕಗಳೊಂದಿಗೆ ವಹಿವಾಟು ನಡೆಸಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ದ ಅವಶ್ಯಕತೆಗಳಿಗಾಗಿ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ ಆಗಸ್ಟ್ 12 ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಜೈಪುರದಲ್ಲಿ ಇಂದು

ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಸಂಜೆ 7:30 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ 5 ವಿಕೆಟ್ಗಳ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಸ್ಲಾದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ, ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ, ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಕಲಾವಿದ ರಾಮಕೃಷ್ಣ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ರೇಡಿಯೋದಿಂದಲೇ ಪ್ರಭಾವಿತನಾದವನು. ಕದ್ದು ಕದ್ದು ರೇಡಿಯೋನ ಪಕ್ಕದ ಮನೆಗೆ ಹೋಗಿ ಗೋಡೆಗೆ ಕಿವಿ ಕೊಟ್ಟು ಕೇಳುವಂಥ ಅಭ್ಯಾಸವುಳ್ಳವನು. ಭೀಮಸೇನ್ ಜೋಶಿ, ಪಿ ಬಿ ಶ್ರೀನಿವಾಸ್, ಘಂಟಸಾಲ ಅಂತ ಮುಂತಾದ ಅನೇಕ ವಿಶೇಷ ಧ್ವನಿಗಳನ್ನು ರೇಡಿಯೋ ಮೂಲಕ ಕೇಳಿ ಆನಂದಪಟ್ಟು ನನ್ನ ರಕ್ತಗತಗೊಳಿಸ್ಕೊಂಡವನು. ಹಾಗಾಗಿ ಗೌರವ ನನಗೆ ರೇಡಿಯೋದ ಮೇಲೆ ತುಂಬ ಇದೆ. ವಿವಿಧ ಭಾರತಿ ಅಂದರೆ ಎಲ್ಲ ಕನ್ನಡ ಚಲನಚಿತ್ರದ ಹಾಡುಗಳು ಬಹಳ ಮನಮುಟ್ಟು ಆಗಿರ್ತದೆ. ನೀವು ಕೇಳಿ, ನಾನು ಸದಾ ಕೇಳ್ತೀನಿ. ಧನ್ಯವಾದ, ನಮಸ್ಕಾರ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹೌದು, ಮಧುರ ಮಂಗಳವಾರದ ಮಧ್ಯಾಹ್ನದ ಈ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಮಂಗಳವಾರದ ಮಧ್ಯಾಹ್ನದ ರಸಪ್ರಶ್ನೆ ಕಾರ್ಯಕ್ರಮ. ನಾವು ಬಹಳ ಸರಳವಾದ ಸುಂದರವಾದ ಪ್ರಶ್ನೆಗಳನ್ನು ಕೇಳ್ತೇವೆ. ನಿಮಗೆ ಉತ್ತರ ಗೊತ್ತಾದರೆ ನೀವು ನಮಗೆ ಉತ್ತರವನ್ನು ಕೊಟ್ಟು ನಮ್ಮ ಈ ಗುಂಪಿಗೆ ಸೇರ್ಕೊಳ್ಳಿ. ಅಂದರೆ ಯಾರು ಹೊಸದಾಗಿ ಪ್ರಯತ್ನ ಮಾಡ್ತಿದ್ದೀರಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಮಂಗಳವಾರ ಮಧ್ಯಾಹ್ನದ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂದರೆ ಬಹಳ ಸರಳ, ಸುಲಭ. ನಾವು ಕೇಳುವಂಥ ಪ್ರಶ್ನೆಗೆ ನಿಮಗೇನಾದರೂ ಉತ್ತರ ಗೊತ್ತಾಯಿತು ಅಂದರೆ ನೀವು ನಮಗೆ ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ ನಮಗೆ ಬೇಕಾಗಿರುವಂಥ ಉತ್ತರವನ್ನು ಸೇರಿಸಿ 9483091092 9483091029 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಕೊಡ್ಬೇಕು. ಅಷ್ಟೇ, ಬಹಳ ಸರಳವಾಗಿರುವಂಥದ್ದು. ಇನ್ನು ನಾವು ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ನಾವು ಕೂಡ ಸಿದ್ಧವಾಗಿದ್ದೇವೆ ಅಂತ ಹೇಳ್ತಾರೆ. ಒಬ್ಬರು ಹೇಳ್ತಾ ಇದ್ದರೆ ಪರವಾಗಿಲ್ಲ, ನೀವು ಪ್ರಶ್ನೆ ಕೇಳಿ ನಾವು ಉತ್ತರ ಕೊಡ್ತೇವೆ ಅಂತ. ಮತ್ತೊಬ್ಬರು ಹೇಳಿದರೆ ತುಂಬ ಕಷ್ಟವಾದ ಪ್ರಶ್ನೆಯನ್ನು ಕೇಳಬೇಡಿ, ನಾವು ಕೆಲಸ ಮಾಡ್ತಾ ಮಾಡ್ತಾ ಅಷ್ಟೆಲ್ಲ ತಲೆಗೆ ಕೆಲಸ ಕೊಟ್ಟು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆಯ್ತಾಯ್ತು, ಸುಲಭವಾಗಿರೋ ಪ್ರಶ್ನೆಗಳನ್ನು ಕೇಳೋಣ. ಎಲ್ಲರೂ ಕೂಡ ಭಾಗವಹಿಸಿ ಉತ್ತರ ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮೊದಲ ಪ್ರಶ್ನೆ. ಈ ಪ್ರಶ್ನೆ ನಿಮಗೆ ಹೇಗೆ ಅನಿಸುತ್ತೆ ತಗೊಳ್ಳಿ, ಪ್ರಶ್ನೆ ತಗೊಳ್ಳಿ, ಸಾಧ್ಯ ಆದರೆ ಉತ್ತರ ಕೊಡಿ, ಇಲ್ಲದೆ ಇದ್ರೆ ತೊಂದರೆ ಏನೂ ಇಲ್ಲ. ಏನು ಪ್ರಶ್ನೆ ಅಂತ ಹೇಳಿದ್ರೆ, ಅರ್ಥಶಾಸ್ತ್ರಜ್ಞರು, ಇವರೊಬ್ಬರು ಅರ್ಥಶಾಸ್ತ್ರಜ್ಞರು, ಹಾಗೆ ಯೋಜನಾ ಆಯೋಗದ ಸಲಹೆಗಾರರು ಆಗಿದ್ದವರು. ಅಷ್ಟೇ ಅಲ್ಲ, ಅರ್ಥಶಾಸ್ತ್ರಜ್ಞರು ಹಾಗೆ ಯೋಜನಾ ಆಯೋಗದ ಸಲಹೆಗಾರರು ಆಗಿದ್ದರು. ಅವರು ಪತ್ರಿಕೆಯೊಂದರ ಮುಖ್ಯಸ್ಥರಾಗಿ ಸಾಕಷ್ಟು ಜನಪರ ಕಾರ್ಯಗಳಿಂದ ಹೆಸರಾದವರು. ಅರ್ಥಶಾಸ್ತ್ರಜ್ಞರು, ಯೋಜನಾ ಆಯೋಗದ ಸಲಹೆಗಾರರು ಆಗಿದ್ದವರು, ದೇಶದ ಪತ್ರಿಕೆಯೊಂದರ ಮುಖ್ಯಸ್ಥರಾಗಿ ಸಾಕಷ್ಟು ಜನಪರ ಕೆಲಸಗಳಿಂದ ಹೆಸರಾದವರು. ಯಾರು ಪಂಜಾಬಿನ ಈ ಗಂಡುಗಲಿ? ಎಸ್, ನಿಮಗಿವಾಗ ನೋಡಿ ಹೇಗನ್ಸುತ್ತೆ ಅಂತ ಈ ಪ್ರಶ್ನೆನ. ಅವರು ಅರ್ಥಶಾಸ್ತ್ರಜ್ಞರಾಗಿದ್ದರು, ಯೋಜನಾ ಆಯೋಗದ ಸಲಹೆಗಾರರಾಗಿದ್ದರು, ದೇಶದ ಪ್ರಮುಖ ಪತ್ರಿಕೆಯೊಂದರ ಮುಖ್ಯಸ್ಥರಾಗಿ ಸಾಕಷ್ಟು ಜನಪರ ಕಾರ್ಯಗಳಿಂದ ಹೆಸರಾಗಿದ್ದರು. ಯಾರು ಪಂಜಾಬಿನ ಈ ಗಂಡುಗಲಿ?

ಭೂಲೋಕದಲ್ಲಿ ಯಮರಾಜ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅದರ ಜೊತೆಗೆ ಒಂದು ಪ್ರಶ್ನೆ ಕೂಡ ಬಂದಿತ್ತು. ಪ್ರಶ್ನೆಗೆ ಸಾಕಷ್ಟು ಜನ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ. ಡಿಫ್ರೆಂಟ್ ಆಗಿರುವಂತ ಉತ್ತರಗಳು ಬಂದಿದೆ, ಜೊತೆಗೆ ಸರಿ ಉತ್ತರ ಕೂಡ ಸಾಕಷ್ಟು ಬಂದಿದೆ. ನಮ್ಮ ಪ್ರಶ್ನೆ ಆಗಿತ್ತು, ಅರ್ಥಶಾಸ್ತ್ರಜ್ಞರು ಹಾಗೆ ಯೋಜನಾ ಆಯೋಗದ ಸಲಹೆಗಾರರು ಆಗಿದ್ದವರು, ದೇಶದ ಪತ್ರಿಕೆಯೊಂದರ ಮುಖ್ಯಸ್ಥರಾಗಿ ಸಾಕಷ್ಟು ಜನಪರ ಕಾರ್ಯಗಳಿಂದ ಹೆಸರಾಗಿದ್ರು, ಯಾರು ಈ ಪಂಜಾಬಿನ ಗಂಡುಗಲಿ ಅಂತ ಕೇಳಿದ ಪ್ರಶ್ನೆಗೆ ತುಂಬ ಜನರು ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ. ಯಾರ್ಯಾರು ಏನೇನು ಉತ್ತರ ಕಳಿಸಿದ್ರೆ ಅಂತ ನಾವು ನೋಡ್ತಾ ಹೋಗೋಣ. ಜಗದಾಂಬಿಕಾ ಹಂಸವೇಣಿಯವರು ಕಳಿಸಿರುವಂತಹ ಉತ್ತರ ಸರಿಯಾಗಿದೆ.

ಆಮೇಲೆ ಸರಿಯಾಗಿ ಉತ್ತರ ಕಳಿಸಿರೋರು ಕಲಾ ಅರುಣ್, ಹಾಗೆ ಅವರ ಜೊತೆಗೆ ಮತ್ತಾರು ಎನ್ ಆರ್ ಪ್ರಸಾದ್ ಅವರು ಸರಿ ಉತ್ತರ ಕಳಿಸ್ಬಿಟ್ಟು ಯಾಕೋ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಮತ್ತೊಬ್ಬರು ಯಾರಪ್ಪ ಸರಿಯಾಗಿ ಉತ್ತರ ಕಳಿಸಿದ್ದಾರೆ ಅಂತ ನಾವು ನೋಡ್ತಾ ಇರಬೇಕಾದ್ರೆ ಬೇರೆ ಬೇರೆ ಹೆಸರು ತುಂಬ ಜನ ರಾಜಕೀಯದವರ ಹೆಸರನ್ನೆಲ್ಲ ಕಳಿಸಿದ್ದೀರಿ, ಅದರ ಜೊತೆಗೆ ಸರಿಯಾದಂಥ ಉತ್ತರವನ್ನು ಕಳಿಸಿರುವವರು ಯಾರು ಅಂತ ಚೆಕ್ ಮಾಡ್ತಾ ಇರುವಾಗ ಸುಲಭವಾದ ಪ್ರಶ್ನೆ ಕೇಳಿ ಅಂತ ಹೇಳ್ತಾ ಇದ್ದರೆ ಗಾಯತ್ರಿ ಧಾರವಾಡದಿಂದ, ಮತ್ತು ನೇತ್ರಾ ಕೆಂಗೇರಿ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಪರವಾಗಿಲ್ಲ, ಅರ್ಥ ತಗೊಳ್ಳೋಣ ನಿಮ್ಮ ಉತ್ತರವನ್ನು. ಇಷ್ಟು ಜನ ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರ, ಧನ್ಯವಾದಗಳು. ಅರ್ಥಶಾಸ್ತ್ರಜ್ಞರು ಹಾಗೆ ಯೋಜನಾ ಆಯೋಗದ ಸಲಹೆಗಾರರಾಗಿದ್ದವರು, ದೇಶದ ಪತ್ರಿಕೆಯೊಂದರ ಮುಖ್ಯಸ್ಥರಾಗಿ ಸಾಕಷ್ಟು ಜನಪರ ಕಾರ್ಯಗಳಿಂದ ಹೆಸರಾಗಿದ್ದವರು ಯಾರು ಪಂಜಾಬಿನ ಈ ಗಂಡುಗಲಿ ಅಂತ ಹೇಳಿದ್ರೆ ಅರುಣ್ ಶೌರಿ. ಅರುಣ್ ಶೌರಿ ಅವರು ಪತ್ರಿಕೋದ್ಯಮಿ, ಲೇಖಕ, ಬುದ್ಧಿಜೀವಿ, ರಾಜಕಾರಣಿ ಕೂಡ ಆಗಿದ್ದರು. ಇವರು ವಿಶ್ವಬ್ಯಾಂಕ್ನ ಒಂದು ಸಲಹೆಗಾರರಾಗಿ ಕೂಡ ಕೆಲಸ ಮಾಡಿದರು, ದೇಶದ ಯೋಜನಾ ಆಯೋಗದ ಸಲಹೆಗಾರರಾಗಿದ್ದರು. ಇವರು ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಎರಡು ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿದ ಅನುಭವವನ್ನು ಹೊಂದಿದವರು.

ಇನ್ನೊಂದು ಪ್ರಶ್ನೆ ಈಗ ಬರ್ತಾ ಇದೆ, ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ. ನಮ್ಮ ಖ್ಯಾತ ವಿಜ್ಞಾನಿ ಯಶ್ಪಾಲ್, ಖ್ಯಾತ ವಿಜ್ಞಾನಿ ಯಶ್ಪಾಲ್ ಅವರ ಹೆಸರನ್ನು ನೀವು ಕೇಳಿದ್ದೀರಾ ಅಂತ ಅನ್ಕೋತೀನಿ ನಾನು. ಖ್ಯಾತ ವಿಜ್ಞಾನಿ ಯಶ್ಪಾಲ್ ಅವರು ಮತ್ತು ಕರ್ನಾಟಕದವರೊಬ್ಬರು, ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದವರು. ಇವರು ಇಬ್ಬರಿಗೂ ಕೂಡ ಬಹಳ ವಿಶೇಷವಾದ ಬಿರುದು ಬಾವಲಿಗಳನ್ನು ಪಡ್ಕೊಂಡವರು. ಇಬ್ಬರು ಕೂಡ ಸಾಹಿತ್ಯ ಲೋಕದ ದಿಗ್ಗಜರು. ಒಬ್ಬರು ಖ್ಯಾತ ವಿಜ್ಞಾನಿ ಯಶ್ಪಾಲ್ ಅವರು, ಇವರ ಜೊತೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದವರು, ಸಾಹಿತ್ಯ ಲೋಕದ ದಿಗ್ಗಜರು. ಇವರಿಬ್ಬರು ಕೂಡ ಒಂದು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದರು. ಯಶ್ಪಾಲ್ ಅವರು ಒಬ್ಬರು ಹೆಸರನ್ನು ಹೇಳ್ತಾ ಇದ್ದೀನಿ, ಉಳಿದ ಮತ್ತೊಬ್ಬರು ಕರ್ನಾಟಕದವರ ಹೆಸರನ್ನು ಹೇಳಿಲ್ಲ. ಸಾಹಿತ್ಯ ಲೋಕದ ದಿಗ್ಗಜರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡ್ಕೊಂಡವರು. ಇವರಿಬ್ಬರು ಕೂಡ 1990 ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ರು. ಯಾರು ಕರ್ನಾಟಕದವರು ಅಥವಾ ಆ ಪ್ರಾಜೆಕ್ಟ್ ಯಾವುದು ಅನ್ನೋದೇನಾದರೂ ನಿಮಗೆ ಗೊತ್ತಾದರೆ ನಮಗೆ ನೀವು ನಿಮ್ಮ ಹೆಸರು ನಿಮ್ಮ ಊರಿನ ಜೊತೆಗೆ ಸಂದೇಶವನ್ನು ಕಳಿಸ್ಕೊಡಿ.

ಬದ್ಮಾಶ್ ಚಿತ್ರದ ಗೀತೆ ಕೇಳಿದ್ರಿ. ಕಾರ್ತಿಕ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ರಚನೆ, ಜುಡಾ ಸ್ಯಾಂಡಿ ಅವರ ಸಂಗೀತ ಸಂಯೋಜನೆ ಇತ್ತು. ಪ್ರಶ್ನೆನೇ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ. ಖ್ಯಾತ ವಿಜ್ಞಾನಿ ಯಶ್ಪಾಲ್ ಅವರ ಜೊತೆಗೆ ಕರ್ನಾಟಕದವರೊಬ್ಬರು, ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದವರು. ಇವರು ಬಹಳ ವಿಶೇಷವಾಗಿ ಸಾಕಷ್ಟು ಬಿರುದು ಬಾವಲಿಗಳನ್ನು ಪಡ್ಕೊಂಡಂಥವರು. ಇಬ್ಬರು ಕೂಡ ಸಾಹಿತ್ಯ ಲೋಕದ ದಿಗ್ಗಜರು. 1990 ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದ್ರು. ಯಾರು ಆ ಕರ್ನಾಟಕದವರು ಅಂತ ಕೇಳೋದಕ್ಕೆ ತುಂಬ ಚಂದದ ಉತ್ತರಗಳು ಕೂಡ ಬಂದಿದೆ. ಬಹಳಷ್ಟು ಜನ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ.

ನೋಡ್ತಾ ಹೋಗೋಣ ಯಾರ್ಯಾರು ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಜಿ ಎಸ್ ಚಂದನ ಅವರು ಮತ್ತೆ ಸದಾಶಿವ ಹುಲ್ಗೂರ ಬನಶಂಕರಿಯಿಂದ, ಮತ್ತೆ ಜಗದಾಂಬಿಕಾ ಹಂಸಬೇಣಿಯವರು ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ, ಹಾಗೆ ಏನಪ್ಪ ಗೊತ್ತಾಗ್ತಾ ಇಲ್ವಲ್ಲ ಅವರ ಜೊತೆಗೆ ನೀವು ಹೆಸರಷ್ಟೇ ಕಳಿಸಿ ಅಂತ ಹೇಳಿದ್ದೆ, ನೇತ್ರ ಕೆಂಗೇರಿಯಿಂದ. ಹೌದು, ತುಂಬ ಡೀಟೇಲ್ಸ್ ಹಾಕಿದರೆ ನನಗೆ ಹುಡುಕ್ಬೇಕ್ರಿ, ಹುಡುಕಿ ನೋಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಸಾಧ್ಯವಾದಷ್ಟು ಸಿಂಪಲ್ಲಾಗಿ ಕಳಿಸ್ಕೊಡಿ ಅಂತ ಹೇಳಿದ್ದೆ. ನನಗನ್ಸೋ ಮಟ್ಟಿಗೆ ಇಷ್ಟು ಜನ ಮಾತ್ರ ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್, ನಾನು ಕರೆಕ್ಟಾಗಿ ಚೆಕ್ ಮಾಡಿದ್ದೀನಿ, ಇಷ್ಟು ಜನ ಮಾತ್ರ ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿರೋದು. ಹಾಗಾಗಿ ನೋಡೋಣ ಈಗ ಉತ್ತರ ಏನು ಅಂತ. ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಟರ್ನಿಂಗ್ ಪಾಯಿಂಟ್ ಕಾರ್ಯಕ್ರಮ, ಇದೊಂದು ವೈಜ್ಞಾನಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಯಶ್ಪಾಲ್ ಅವರ ಜೊತೆಗೆ, ಅಂದರೆ ಅವರು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಯಾರು ಕರ್ನಾಟಕದ ಈ ಒಂದು ಪ್ರಸಿದ್ಧ ವ್ಯಕ್ತಿ ಅಂತ ಹೇಳಿದ್ರೆ ಗಿರೀಶ್ ಕಾರ್ನಾಡ್ ಅವರು.

ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಗಿರೀಶ್ ಕಾರ್ನಾಡ್ ಅವರು, ಅವರ ಒಂದು ಕೃತಿಗಳು ಸಾಕಷ್ಟು ಭಾರತೀಯ ಭಾಷೆಗಳಿಗೆ ಅನುವಾದ ಆಗಿದೆ, ಒಂದಷ್ಟು ಪ್ರಯೋಗಗಳು ಕೂಡ ಆಗಿದೆ ಇಂಗ್ಲೀಷ್ ಭಾಷೆ. ಆಮೇಲೆ ಅವರ ನಾಟಕಗಳಂತೂ ಜ್ಞಾನಪೀಠ ಪ್ರಶಸ್ತಿ ಬರುವುದಕ್ಕೆ ಮುಂಚೆನೇ ಬೇರೆ ಬೇರೆ ದೇಶಗಳಲ್ಲಿ ನಾಟಕಗಳು ನಡೀತಾ ಇದ್ವು. ತುಘಲಕ್ ಇರಬಹುದು, ಹಯವದನ, ಆಮೇಲೆ ನಾಗಮಂಡಲ, ಹೀಗೆ ಜ್ಞಾನಪೀಠ ಪ್ರಶಸ್ತಿ ಬರೋದಕ್ಕೆ ಮುಂಚೆನೇ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡ್ಕೊಂಡಿದ್ರು ಗಿರೀಶ್ ಕಾರ್ನಾಡ್ ಅವರು. 1970 ಒಂದು ರಂಗ ಪ್ರಯೋಗದಲ್ಲಿ ಈಡಿಪಸ್ ನಾಟಕದಲ್ಲಿ ಈಡಿಪಸ್ ಪಾತ್ರವನ್ನು ಕೂಡ ಕಾರ್ನಾಡರು ಮಾಡಿದರು. ಸಾಕಷ್ಟು ಹೆಸರಾದಂಥವರು, ಯಯಾತಿ ಇರಬಹುದು, ತುಘಲಕ್ಕು, ಇವೆಲ್ಲವೂ ಒಂದು ರೀತಿಯ ಜನರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದಂತಹ ಒಂದು ಕೃತಿಗಳು. ಗಿರೀಶ್ ಕಾರ್ನಾಡ್ ಅವರು ಎಲ್ಲ ಸೀಮೆಗಳನ್ನು, ಎಲ್ಲ ಮಿತಿ ಮೀರಿದ ಮಹಾನ್ ಪ್ರತಿಭೆ. ಕನ್ನಡದಲ್ಲಿ

1999ರಲ್ಲಿ ಬಂದ ಸಿನಿಮಾ ಕಾನೂರು ಹೆಗ್ಗಡತಿ. ಈ ಸಿನಿಮಾ ಡೈರೆಕ್ಷನ್ ಮಾಡಿದ್ದು ಗಿರೀಶ್ ಕಾರ್ನಾಡ್ ಅವರು. ಗಿರೀಶ್ ಕಾರ್ನಾಡ್ ಅವರ ಜೊತೆಗೆ ತಾರಾ ಶ್ರೀನಿವಾಸ್, ಪ್ರಭು, ಸುಧಾ ಬೆಳವಾಡಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ರು. ಕುವೆಂಪು ಅವರ ಕವಿತೆಯನ್ನು ಈ ಸಿನಿಮಾದಲ್ಲಿ ಅಳವಡಿಸಲಾಗಿತ್ತು. ಬಿ ವಿ ಕಾರಂತ್ ಅವರ ಸಂಗೀತ ಸಂಯೋಜನೆ ಇತ್ತು. ರಾಜೇಶ್ ಕೃಷ್ಣನ್ ಅವರು ಹಾಡಿಗೆ ದನಿಯಾಗಿದ್ದರು. ಸುಲಭವಾದ ಪ್ರಶ್ನೆಯನ್ನ ಕೇಳಿ ಅಂತ ಹೇಳ್ತಾ ಇದ್ರೆ, ಸಾಕಷ್ಟು ಜನ ಪ್ರಶ್ನೆಗಳೆಲ್ಲ ಸುಲಭವಾಗಿ ಇದೆ, ಎಷ್ಟೊಂದು ಜನ ಉತ್ತರ ಕೊಡ್ತಾ ಇದ್ರೆ, ಹಾಗಾಗಿ ಪ್ರಶ್ನೆಗಳು ಸುಲಭ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇನ್ನು ಇದಂತೂ ತುಂಬ ಸುಲಭವಾದ ಒಂದು ಪ್ರಶ್ನೆ ಇದೆ. ಜನರಲ್ ನಾಲೆಡ್ಜ್ ಅಂದರೆ, ಹೌದು ಇದು ಜನರಲ್ ನಾಲೆಡ್ಜ್, ಎಲ್ಲಿಂದ ಬುಕ್ಕಿಂದ ಅಲ್ಲಿಂದ ಇಲ್ಲಿಂದ ತೆಗೆದಿದ್ದಲ್ಲ. ಈ ಒಂದು ಪ್ರಶ್ನೆನ ನೀವು ಉತ್ತರ ಕೊಡಿ. ಸಸ್ಯ ಸಂಜೀವಿನಿ, ನಿಸರ್ಗ ಸಂಪದ, ಧರೆಯ ಸಿರಿ, ಪಕ್ಷಿಯುಲಿ. ಸಸ್ಯ ಸಂಜೀವಿನಿ, ನಿಸರ್ಗ ಸಂಪದ, ಧರೆಯ ಸಿರಿ, ಪಕ್ಷಿಯುಲಿ, ಈ ಪದಗಳನ್ನೆಲ್ಲ ನೀವು ಎಲ್ಲಿ ಓದಿದ್ರಿ ಅಥವಾ ಎಲ್ಲಿ ಕೇಳಿದ್ರಿ? ಈ ಪದಗಳನ್ನೆಲ್ಲ ನಿಮಗೆ ಕೇಳಿದ ನೆನಪಿದೆಯಾ? ಎಲ್ಲಿ ಮತ್ತೆ ಮತ್ತೆ ಎಲ್ಲಿ ಕೇಳಿಸ್ಕೊಂಡಿದ್ದು, ಎಲ್ಲಿ ಓದಿದ್ದು, ಎಲ್ಲಿ ಗಮನಿಸಿದ್ದು? ಸಸ್ಯ ಸಂಜೀವಿನಿ, ನಿಸರ್ಗ ಸಂಪದ, ಧರೆಯ ಸಿರಿ, ಪಕ್ಷಿಯುಲಿ, ಈ ಪದಗಳನ್ನು ಮತ್ತೆ ಮತ್ತೆ ಕೇಳಿದ್ದು, ಇದ್ರ ಬಗ್ಗೆ ಮಾತಾಡಿದ್ದು, ಇದ್ರ ಬಗ್ಗೆ ಗುಣಗಿಸಿದ್ದು, ಓದಿದ್ದು, ಕೇಳಿದ್ದು ಎಲ್ಲಿ ಅಂತ ನಿಮಗೆ ನೆನಪಾದರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ. ನಿತ್ಯ ಸಂಜೀವಿನಿ, ನಿಸರ್ಗ ಸಂಪದ, ಧರೆಯ ಸಿರಿ, ಪಕ್ಷಿಯುಲಿ.

0: ಭಕ್ತ ಸಿರಿಯಾಳ ಚಿತ್ರದ ಗೀತೆ ಹುಣಸೂರು ಕೃಷ್ಣಮೂರ್ತಿಗಳು ಬರೆದಿದ್ರು. ಕೆ ಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಟಿ ಜಿ ಲಿಂಗಪ್ಪ ಅವರ ಸಂಗೀತದಲ್ಲಿ ಗೀತೆ ಕೇಳಿ ಬಂತು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಸ್ಯ ಸಂಜೀವಿನಿ, ನಿಸರ್ಗ ಸಂಪದ, ಧರೆಯ ಸಿರಿ, ಪಕ್ಷಿಯುಲಿ, ಇದನ್ನೆಲ್ಲ ಎಲ್ಲಿ ಓದಿದ್ರಿ, ಎಲ್ಲಿ ಕೇಳಿದ್ರಿ, ಎಲ್ಲಿ ತಿಳ್ಕೊಂಡಿದ್ರಿ, ನೆನಪಿದೆಯಾ ಅಂತ ಹೇಳೋದಕ್ಕೆ, ಹೌದು ನಮಗೆ ನೆನಪಿದೆ, ನಮಗೆ ಗೊತ್ತು ಅಂತೇಳಿ ತುಂಬ ಜನ ಸಂದೇಶವನ್ನು ಕಳಿಸಿದ್ದೀರಿ. ಎಸ್, ಬೇರೆ ಬೇರೆ ರೀತಿಯ ಉತ್ತರಗಳು ಕೂಡ ಬಂದಿದೆ. ಎನ್ ಆರ್ ಪ್ರಸಾದ್ ಅವರು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಅದರ ಜೊತೆಗೆ ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ, ಮತ್ತು ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಅವರ ಜೊತೆಗೆ ಗೀತಾ ಜೋಶಿ ಅವರು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ, ಮತ್ತು ಶ್ರೀಕಾಂತ್ ಹಾವನೂರ, ವಾಣಿಶ್ರೀ ಧಾರವಾಡದಿಂದ, ಸಿದ್ಧಲಿಂಗಮೂರ್ತಿ ಸಿರಿಗೆರೆಯಿಂದ, ಅವರ ಜೊತೆಗೆ ಯಾರು ಅಂತ ಹೇಳಿದ್ರೆ ಗಾಯತ್ರಿ ಧಾರವಾಡದಿಂದ. ಇಷ್ಟು ಜನ ಕೊಟ್ಟಿರುವಂಥ ಉತ್ತರ ಕರೆಕ್ಟ್ ಆಗಿದೆ. ಸಸ್ಯ ಸಂಜೀವಿನಿ, ನಿಸರ್ಗ ಸಂಪದ, ಧರೆಯ ಸಿರಿ, ಪಕ್ಷಿಯುಲಿ ಇವೆಲ್ಲವೂ ಕೂಡ ರೇಡಿಯೋದಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ವೈಜ್ಞಾನಿಕ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು. ಅಂದರೆ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ, ಅದು ಭಾಷಣ, ಸಂದರ್ಶನ, ಚರ್ಚೆ, ರಸಪ್ರಶ್ನೆ, ವರದಿ, ರೂಪಕ, ಕಥೆ, ನಾಟಕ, ಈ ಎಲ್ಲ ಅಂಶಗಳನ್ನು ಬಳಸಿಕೊಂಡು ಪ್ರಕೃತಿಯಲ್ಲಿರುವಂಥ ಅಸಂಖ್ಯ ವಿಸ್ಮಯಕಾರಿ ಘಟನೆಗಳಿಗೆ ಸೂಕ್ತವಾದಂಥ ವೈಜ್ಞಾನಿಕ ವಿವರಣೆಯನ್ನು ಒದಗಿಸುವಂತಹ ಒಂದು ವಿಜ್ಞಾನ ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನು ಆಕಾಶವಾಣಿ 1975ರಲ್ಲೇ ಶುರು ಮಾಡಿತು. ಹಾಗೆಯೇ ಈ ಒಂದು ಸರಣಿ ಕಾರ್ಯಕ್ರಮ, ಇದೊಂದು ನಿಸರ್ಗ ಸಂಪದ ಅಂತ ಹೇಳಿ, ಇದು ಪ್ರಕೃತಿ ಮತ್ತು ಪರಿಸರಗಳ ಸಂರಕ್ಷಣೆಗೆ ಸರ್ಕಾರವನ್ನು ಅವಲಂಬಿಸದೆ ಏನು ಮಾಡಬಹುದು ಅಂತ ಹೇಳಿ ಸಣ್ಣ ಪುಟ್ಟ ಕೆಲಸಗಳ ಪರಿಚಯ ಈ ಒಂದು ಕಾರ್ಯಕ್ರಮ ಸರಣಿ ನಿಸರ್ಗ ಸಂಪದ ಅಂತ ಹೇಳಿ. ಕಥೆ, ಹಾಡು, ನಾಟಕ, ಆಟಗಳ ಮೂಲಕ ಪ್ರಕೃತಿ ವ್ಯವಸ್ಥೆಯ ಜಟಿಲವಾದಂಥ ಜಾಲಗಳನ್ನು ಎಳೆಯಳೆಯಾಗಿ ಬಿಡಿಸಿ ಕೇಳುಗರ ಮುಂದಿಟ್ಟಂಥ ಒಂದು ಕಾರ್ಯಕ್ರಮ ಮಾಲಿಕೆ. ಈ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಹೇಳಿ ಬೇರೆ ಬೇರೆ ಕ್ಷೇತ್ರದ 15,000 ಜನ ಕೇಳುಗರು ತಮ್ಮ ಹೆಸರನ್ನು ಆ ಕಾಲಕ್ಕೆ ನೋಂದಾಯಿಸಿಕೊಂಡಿರ್ತಾರೆ. ಹಾಗೆ ಕರ್ನಾಟಕ ಸರ್ಕಾರ ಈ ಮಾಲಿಕೆಯ ಎಲ್ಲ 13 ಕಾರ್ಯಕ್ರಮಗಳನ್ನು ಧ್ವನಿ ಸುರುಳಿಯ ರೂಪದಲ್ಲಿ ತಂದು ರಾಜ್ಯದ 5,000 ಶಾಲೆಗಳಿಗೆ ಹಂಚಿತು. ಶ್ರೋತೃ ಸಂಶೋಧನಾ ವಿಭಾಗ ಸಿದ್ಧಪಡಿಸಿದ ವರದಿಗಳ ಮೂಲಕ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ ಸರಣಿ ನಿಸರ್ಗ ಸಂಪದ. ಇದು 18 ಭಾಷೆಗಳಿಗೆ ತರ್ಜುಮೆಯಾಗಿ ದೇಶದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಆಯಿತು. ಕಾರ್ಯಕ್ರಮದ ರೂಪುರೇಷೆಗಳನ್ನು ಅಧ್ಯಯನ ಮಾಡಬೇಕು ಅಂತಲೇ BBC ಕೂಡ ತನ್ನ ಪರಿಣಿತರನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಕಳಿಸಿದ್ದು ಹೆಮ್ಮೆ ವಿಷಯ. ಹಾಗೆಯೇ ಮತ್ತೊಂದು ಸಸ್ಯ ಸಂಜೀವಿನಿ ಕೂಡ ನಮ್ಮ ಅಮೂಲ್ಯವಾದ ಸಂಪನ್ಮೂಲ ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಕೊಟ್ಟು ಅವುಗಳ ಬಳಕೆಯ ರೀತಿಯನ್ನು ತಿಳಿಸಿ ಆ ಮೂಲಕವಾಗಿ ಆಧುನಿಕ ವೈದ್ಯ ಪದ್ಧತಿಯ ಸೌಲಭ್ಯಗಳಿಂದ ವಂಚಿತರಾಗಿರುವಂಥ ಒಂದಷ್ಟು ಜನರ ಆರೋಗ್ಯವನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ, ಭಾರತೀಯ ವೈದ್ಯ ಪದ್ಧತಿಗಳ ನಿರ್ದೇಶನಾಲಯ ಎಲ್ಲರೂ ಒಟ್ಟಾಗಿ ಸೇರಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ಕೂಡ ಸಾಕಷ್ಟು ಯಶಸ್ಸನ್ನು ಪಡ್ಕೊಳ್ತು. ಕಾರ್ಯಕ್ರಮ ಸರಣಿ ಮುಗಿಯುವ ಹೊತ್ತಿಗೆ ಅರಣ್ಯ ಇಲಾಖೆ 25 ಪ್ರಭೇದಗಳಿಗೆ ಸೇರಿದ 25,00,000 ಸಸಿಗಳನ್ನು ರಾಜ್ಯದ ಬೇರೆ ಬೇರೆ ಭಾಗದ 30 ಸಸ್ಯೋದ್ಯಾನ ನೋಂದಾಯಿತ ಕೇಳುಗರಿಗೆ ವಿತರಿಸಿತು. ಈ ಕಾರ್ಯಕ್ರಮದ ಧ್ವನಿ ಸುರುಳಿಗಳು ಕೂಡ ಬಂತು. ಅಷ್ಟೇ ಅಲ್ಲ, ಆಕರ್ಷಕವಾದ ವರ್ಣಚಿತ್ರಗಳಿರುವ ಪುಸ್ತಕ ರೂಪದಲ್ಲಿ ಕೂಡ ಇದು ಪ್ರಕಟ ಆಯಿತು. ಇನ್ನು ಅದೇ ಥರ ನಿಸರ್ಗ ಸಂಪದ ಈ ಕಾರ್ಯಕ್ರಮದ ಯಶಸ್ಸಿನ ಆಧಾರದ ಮೇಲೇ ರಾಷ್ಟ್ರೀಯ ಮಟ್ಟದಲ್ಲಿ ರೂಪುಗೊಂಡ ಕಾರ್ಯಕ್ರಮ ಮಾನವ ವಿಕಾಸ ಸರಣಿ ಅಂತ. ಇದು ಕೂಡ ದೇಶದ ಎಲ್ಲ ಭಾಷೆಗಳಲ್ಲಿ ಎಲ್ಲ ಕೇಂದ್ರಗಳ ಮೂಲಕ ಪ್ರಸಾರವಾದ 108 ಕಾರ್ಯಕ್ರಮಗಳ ಬೃಹತ್ ಸರಣಿ. ಇದರ ಮೂಲಭೂತ ಉದ್ದೇಶ ಮನುಷ್ಯನ ಉಗಮ ವಿಕಾಸಗಳ ದಾರಿಯನ್ನು ಗುರುತಿಸಿ ಅದರಲ್ಲಿ ಕಂಡುಬರುವಂತಹ ಮಹತ್ವದ ಘಟ್ಟಗಳನ್ನು ಪರಿಚಯ ಮಾಡಿಕೊಡುವಂಥದ್ದು, ವಿಜ್ಞಾನ ತಂತ್ರಜ್ಞಾನದ ಬೇರೆ ಬೇರೆ ಮಜಲುಗಳ ಮೇಲೆ ಬೆಳಕು ಚೆಲ್ಲುವುದು. ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದ್ದ ಹಾಗೆ ಕೇಳುಗರಿಂದ, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಂದ ಬಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ಪ್ಲಾನ್ ಕೂಡ ಈ ಕಾರ್ಯಕ್ರಮದಲ್ಲಿತ್ತು. ಕುತೂಹಲಕರವಾದ ಪ್ರಶ್ನೆಗಳು ಒಂದು ಪುಸ್ತಕದ ರೂಪದಲ್ಲಿ ಕೂಡ ಬಿಡುಗಡೆ ಮಾಡಲಾಯಿತು. ಇನ್ನು ಅದೇ ಥರ ಧಾರೆಯ ಸಿರಿ, ಇದು 2001 ಬಂದಂತಹ ಕರ್ನಾಟಕ ಜೈವಿಕ ವೈವಿಧ್ಯ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸುವುದರ ಜೊತೆಗೆ ಭಾರತೀಯ ವಿಜ್ಞಾನ ಮಂದಿರದ ಪರಿಸರ ವಿಜ್ಞಾನ ಕೇಂದ್ರದ ಜೊತೆಗೆ ಆಕಾಶವಾಣಿ ಕೈಜೋಡಿಸಿದ್ರಿಂದ ಈ ಕಾರ್ಯಕ್ರಮ ಪ್ರಸಾರವಾಯಿತು. ಕರ್ನಾಟಕದಲ್ಲಿ ವಿದ್ಯುತ್, ದೀಪ, ರಸ್ತೆಗಳು ಕೂಡ ಇಲ್ಲದಂತಹ ಕುಗ್ರಾಮಗಳನ್ನು ತಲುಪಿದಂತಹ ಆಕಾಶವಾಣಿ ತಂಡ ಅಲ್ಲಿಯ ಶ್ರೀಮಂತ ಜೈವಿಕ ವೈವಿಧ್ಯದ ದಾಖಲಾತಿಯನ್ನು ಸಂರಕ್ಷಣೆಗಾಗಿ 14 ಕಂತುಗಳ ಕಾರ್ಯಕ್ರಮವನ್ನು ರೂಪಿಸಿತ್ತು. ಇದು ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಜನರ ಗಮನವನ್ನು ಸೆಳೆದಿತ್ತು. ಸೊ ಇವಿಷ್ಟು ಸಸ್ಯ ಸಂಜೀವಿನಿ, ನಿಸರ್ಗ ಸಂಪದ, ಧರೆಯ ಸಿರಿ, ಪಕ್ಷಿಯಲ್ಲಿ ಇವೆಲ್ಲವೂ ಕೂಡ ಆಕಾಶವಾಣಿಯ ರೇಡಿಯೋದ ಜನಪ್ರಿಯ ಪರಿಸರ ಮತ್ತು ವೈಜ್ಞಾನಿಕ ಕಾರ್ಯಕ್ರಮಗಳು.
1: ಇದು ಆಕಾಶವಾಣಿ. ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
2: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
2: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
2: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
2: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
2: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
0: ನಾನು ಈಗ ಇಷ್ಟು ಈ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಥ ಇಷ್ಟು ಮಾಹಿತಿಯನ್ನು ಹೇಳಿದ್ನಲ್ಲ, ಆ ಎಲ್ಲ ಮಾಹಿತಿಯನ್ನು ಆಕಾಶವಾಣಿಯ ಹಿರಿಯ ಅಧಿಕಾರಿ HR ಕೃಷ್ಣಮೂರ್ತಿಯವರು ತಮ್ಮ ಒಂದು ಲೇಖನದಲ್ಲಿ ಹೇಳಿದ್ದಾರೆ. ಇದು 1989 2002 ಪ್ರಸಾರವಾದಂಥ ಕಾರ್ಯಕ್ರಮಗಳು. ಈ ಕೆಲವರು ಕೇಳ್ತಾ ಇದ್ದಾರೆ ಈ ಕಾರ್ಯಕ್ರಮಗಳು ಈಗಲೂ ಪ್ರಸಾರ ಆಗ್ತಾ ಇದೆಯಂತ, ಈ ಕಾರ್ಯಕ್ರಮಗಳು ಈಗ ಸದ್ಯಕ್ಕೆ ಪ್ರಸಾರ ಆಗ್ತಾ ಇಲ್ಲ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕೇಳಿ ಕಾರ್ಯಕ್ರಮ ಸ್ಪಂದನ. ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೇ, ನಿಮಗೆಲ್ಲ ಸ್ವಾಗತ. ಕೃಷ್ಣಪ್ಪ ಯಾಕೆ ಇನ್ನೂ ಬಂದಿಲ್ವಲ್ಲ ಅಂತ ನೋಡ್ತಾ ಇರೋಷ್ಟರಲ್ಲೇ ಬಂದ್ರು. ಕೃಷ್ಣಪ್ಪ, ಏನು ಯಾಕೆ ಇಷ್ಟು ಆತರ ಗಾಬರಿ, ಉಸಿರುಸಿರು ಬಿಡ್ತಿದ್ದೀರಾ, ಏನ್ ಸಮಾಚಾರ?
6: ಬರೀ ನಾನು ಬರೋ ದಾರಿನಲ್ಲಿ ಒಬ್ಬ ಹುಡುಗ ನಾಯಿ ಮರಿನ ಹೇಳ್ಕೊಂಡು ಹೋಗ್ತಿದ್ದಾನೆ. ಏನ್ ಅದ್ ಕತ್ತಿಗೆ ಒಂದು ಪಟ್ಟಿ ಕಟ್ಟಿರ್ತಾರಲ್ಲ, ಆ ಪಟ್ಟಿಗೆ ಇನ್ನೊಂದು ಚೈನ್ ಒಂದು ಕಟ್ಟಿದ್ದಾನೆ, ಅದು ಬರಲ್ಲ ಅಂತ ಹಠ ಹಿಡಿತಾ ಇದೆ. ಬಟ್ ಇವನು ಬಲವಂತವಾಗಿ ಹೇಳ್ಕೊಂಡು ಹೋಗ್ತಿದ್ದಾನೆ, ಅದಕ್ಕೊಂಥರ ಉಸಿರುಗಟ್ಟು ತರ ಆಗಿದೆ, ಕಣ್ಣು ಕಣ್ಣು ಬಿಡ್ತಾ ಇದೆ, ನಾಲ್ಗೆ ಹೊರಗೆ ಹಾಕಿದೆ. ಆದರೂ ಅವನಿಗೆ ಅರ್ಥ ಆಗ್ತಾ ಇಲ್ಲ, ಇದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇದೆ, ನಾನು ಈ ಥರ ಹೇಳ್ಕೊಂಡು ಹೋಗ್ತಾ ಇರೋದ್ರಿಂದ ಅಂಥೇಳಿ ಅವನಿಗೆ ಹುಡುಗನ ಗೊತ್ತಾಗ್ತಿಲ್ಲ. ಪಾಪ, ನಾನು ಮತ್ತೆ ನಿಲ್ಲಿಸಿ ಹೇಳಿದೆ, ನೋಡೋ ನೀನು ಈ ಥರ ಹೇಳ್ಕೊಂಡು ಹೋಗೋದ್ರಿಂದ ಅದು ಜೀವಕ್ಕೆ ಅಪಾಯ ಆಗುತ್ತೆ, ಉಸಿರು ಕಟ್ಟಿದರೆ ಅದು ಸತ್ತೋಗ್ಬಿಡುತ್ತೆ, ನಿನಗೆ ಸ್ವಲ್ಪ ಹಿಂಸೆ ಆಗುತ್ತೆ, ಅದಕ್ಕಾಗಿ ನೀನು ಅದನ್ನು ಸ್ವಲ್ಪ ಸುಧಾರಿಸಿ ನೀನು ವ್ಯವಸ್ಥೆ ಮಾಡ್ಕೊ, ಈ ಥರ ಹೇಳ್ಕೊಂಡು ಹೋಗೋದು ಸರಿ ಇರಲ್ಲ ಅಂತ. ಇಲ್ಲ ಇಲ್ಲ, ಅದು ಅದ್ರ ಫ್ರೆಂಡ್ಸ್ ಜೊತೆ ಓಡೋಕ್ಕೆ ಟ್ರೈ ಮಾಡ್ತಾ ಇದೆ, ಅದು ನಾನು ಬಿಡ್ತಾ ಇಲ್ಲ, ನಾನು ಅದಕ್ಕೆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಏ ಹೋದ್ರೆ ತಾನು ಏನಾಗುತ್ತೆ ಅಂತ ಕೇಳಿ ನಾನು ಕೇಳಿದೆ. ಅದು ಹೋದರೆ ಫ್ರೆಂಡ್ಸ್ ಜೊತೆ ಏನೇನೋ ಆ ನಾಯಿ ಮರಿಗಳ ಜೊತೆ ಅಲ್ಲಿ ಇರುವಂಥ ರಸ್ತೆ ಬದಲಿ ಇರುವಂಥ ಆಹಾರ ಎಲ್ಲ ತಿಂದುಬಿಡುತ್ತೆ, ಏನು ಸಿಕ್ಕಿದ್ರೆ ಅದೆಲ್ಲಾನು ಹಸುವಿಗೆ. ಮನೆಗೆ ಬಂದರೆ ನಾವು ಕೊಡುವಂಥ ಆಹಾರ ತಿನ್ನೋದಿಲ್ಲ, ಆರೋಗ್ಯ ಹದಗೆಟ್ಟೋಗುತ್ತೆ ಅಂತ. ಒಂದು ಲೆಕ್ಕದಲ್ಲಿ ಅದು ಸರಿನೇ, ಬಟ್ ಆದರೆ ಹೊರಗಡೆ ಬೀದಿಗೆ ಬಂದಂತಹ ನಾಯಿಯನ್ನು ಮನೆ ಕರ್ಕೊಂಡು ಹೋಗಬೇಕಾದ್ರೆ ನೀನು ಈ ಥರ ಎಳೆದಾಡಿ ಬಲವಂತವಾಗಿ ಅದನ್ನು ಎಳೆದು ಕರ್ಕೊಂಡು ಹೋದರೆ ಮನೆ ಬರೋಷ್ಟೊತ್ತಿಗೆ ಅದು ಸತ್ತೋಗ್ಬಿಟ್ರೆ ಏನು ಮಾಡ್ತೀಯ ಅಂದೆ. ಹೌದಲ್ವಾ ಅಂಥೇಳಿ ಆಮೇಲೆ ಅದನ್ನು ಅವನು ಜೋಪಾನವಾಗಿ ಸ್ವಲ್ಪ ದೂರ ಎತ್ಕೊಂಡು ಹೋಗಿ ಮತ್ತೆ ಮನೆ ಹತ್ರ ಬಿಟ್ಟ. ಅದೇನೋ ಅದ್ರ ಪಾಡಿಗೆ ಅದು ಮನೆ ಒಳಗಡೆ ಹೋಯಿತು.
5: ಓಹೋ, ಆ ನಾಯಿನ ಮನೆ ಸೇರಿಸೋ ಅಷ್ಟೊತ್ತಿಗೆ ನಿಮಗೆ ಸಾಕು ಸಾಕಾಯಿತು, ಆ ಹುಡುಗನಿಗೆ ಬುದ್ಧಿ ಹೇಳಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ನಿಮಗೆ ಇಲ್ಲಿ ಪ್ರಾಣಿಗಳು ಒಂಥರ ಮೂಕ, ಅವಕ್ಕೆ ಭಾಷೆ ಬರಲ್ಲ ಅಂತ ನಾವ್ ಅಂತೀವಿ, ಆದ್ರೆ ಅವು ಮಾತಾಡುತ್ತವೆ ಅಲ್ವಾ,
6: ಅದು ಮೂಕ ಭಾಷೆ ಇರುತ್ತೆ.
5: ಅವು ಅದನ್ನ ಅರ್ಥ ಮಾಡ್ಕೊಳ್ಳುವ ಹೃದಯ ನಮಗಿರ್ಬೇಕು.
6: ಮತ್ತೆ ಈ ಭೂಮಿ ಮೇಲೆ ನಮ್ಮ ಹಾಗೆ ಮೂಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಎಲ್ಲಾ ಜೀವರಾಶಿಗೂ ಬದುಕುವಂತಹ ಸಮಾನ ಹಕ್ಕಿದೆ, ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಕೆಲವರು ರಸ್ತೆ ಬದಿನಲ್ಲೇ ಯಾವುದೋ ಹಸುನೋ ಎಮ್ಮೆನೋ ನಾಯಿನೋ ಮಲಗಿರುತ್ತೆ, ಇವರು ಅದಕ್ಕೆ ಒಂದು ಆರನ್ ಹೊಡೆದು ಒಂದು ಕಾಶನ್ ಕೊಟ್ಟು ಅದಕ್ಕೆ ಎಚ್ಚರಿಸಿ ಸ್ವಲ್ಪ ಹೊರಗಡೆ ಹೋಗೋದಕ್ಕೆ, ರಸ್ತೆ ಬಿಟ್ಟು ಅದು ದೂರ ಹೋಗೋದಕ್ಕೆ ಸಮಯ ಕೊಡಬೇಕು. ಹಂಗಲ್ಲ, ಜೋರಾಗಿ ಹೋಗ್ಬಿಡೋದು, ಕೆಲವರು ಅದ್ರ ಮೇಲೆ ಹತ್ಸೆ ಬಿಡೋದು ನೋಡ್ತಾ ಇರ್ತೀವಿ. ದಾರಿನಲ್ಲಿ ಎಷ್ಟೋ ನಾಯಿಗಳು ಸತ್ತು ಬಿದ್ದಿರ್ತವೆ ಆಕ್ಸಿಡೆಂಟ್ ಆಗಿ, ಆದ್ರೆ ಆತರ ಎಲ್ಲ ಮಾಡಬಾರ್ದು.
5: ಕಲ್ಲೊಡೆಯೋದು,
6: ಹೌದು, ಕಲ್ಲೊಡೆಯೋದು, ಕೋಲಲ್ಲೇ ಹೊಡೆಯೋದು, ಬ್ಯಾಟ್ ತಗೊಂಡು ಹೊಡೆಯೋದು.
5: ಹಾಗೆ ಈಗ ಬೇರೆ ಬೇರೆ ಕಡೆಗಳು ಪ್ರವಾಸ ಎಲ್ಲ ಹೋದಾಗ ಪ್ರಾಣಿಗಳಿಗೆ ನೀವು ಹಿಂಸೆ ಮಾಡಬೇಡಿ, ಆಮೇಲೆ ಪ್ರಾಣಿಗಳಿಗೆ ನೀವು ಆಹಾರ ಕೊಡಬೇಡಿ, ಏನೋ ಇಲ್ಲಿಂದನೋ ಹೊರಗಡೆಯಿಂದ ತಂದ ಆಹಾರವನ್ನ ಕೊಡಬೇಡಿ.
6: ಅದು ವಿಶೇಷವಾಗಿ ಈ ಪ್ಲಾಸ್ಟಿಕ್ ಕವರ್ ಜೊತೆನೆ ಕೊಟ್ಟು ಬಿಡ್ತಾರೆ, ಕವರ್ ಸಮೇತ ತಿಂದು ಬಿಡುತ್ತೆ.
5: ಹೌದು,
6: ಅದು ಹೋಗಿ ಹೊಟ್ಟೆನಲ್ಲೆಲ್ಲ ಒಂದ್ ಕಡೆ ಸಿಕ್ಕಾಕೊಂಡು ಬಿಡುತ್ತೆ, ಅದಕ್ಕೆ ಜೀರ್ಣಕ್ರಿಯೆ ಆಗೋದಿಲ್ಲ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೀವಿ, ಅದನ್ನು ಆಪರೇಷನ್ ಮಾಡಿ ನೋಡಿದ್ರೆ, ಶಸ್ತ್ರಚಿಕಿತ್ಸೆ ಮಾಡಿ ನೋಡಿದಾಗ ಕೆಜಿ ಗಟ್ಟಲೆ ಅದರಲ್ಲಿ ಏನು ಈ ಪ್ಲಾಸ್ಟಿಕ್ ಕವರ್ಗಳು ಹೊಟ್ಟೆನಲ್ಲಿ ಹೋಗಿ ಸೇರಿರ್ತವೆ.
5: ಹೌದು,
6: ಏನಾಗಬೇಕು?
5: ಹೌದು.

ವಸುದೈವ ಕುಟುಂಬಕಂ ಅಂತ ಹೇಳ್ತಾರಲ್ಲ, ಅದರಲ್ಲಿ ಪ್ರಾಣಿ ಪಕ್ಷಿಗಳು ಕೂಡ ಸೇರಿದೆ, ನಾವೆಲ್ಲ ಒಂದು. ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡಬೇಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಅಲ್ವಾ?

0: ಿದ್ದಾರೆ. ಇವತ್ತು ಅವರ ಸಂದೇಶವನ್ನ ನಾವು ತಗೊಳ್ತಾ ಇದ್ದೇವೆ. ಪ್ಲೀಸ್ ಬ್ರಾಡ್ಕಾಸ್ಟ್ ಮೋರ್ ಓಲ್ಡ್ ಕನ್ನಡ ಸಾಂಗ್ಸ್ ಫ್ರಮ್ ಕನ್ನಡ ಮೂವೀಸ್. ದೇ ಆರ್ ವೆರಿ ಮ್ಯೂಸಿಕಲ್ ಅಂಡ್ ಮೆಲೋಡಿಯಸ್. ಎಐಆರ್ ಹ್ಯಾಸ್ ಮೋರ್ ರೆಕಾರ್ಡಿಂಗ್ಸ್ ಆಫ್ ಸಿನಿಮಾ ವೆಟರನ್ಸ್, ಪ್ಲೀಸ್ ಬ್ರಾಡ್ಕಾಸ್ಟ್ ಅಂತ ಕೇಳಿದ್ದಾರೆ. ಹಾಗೆ ಹೆಲ್ತ್ ಇಶ್ಯೂ ಬಗ್ಗೆ ಅಂದ್ರೆ ಆರೋಗ್ಯ ಸಲಹೆಗಳನ್ನ ನೀವು ಹಾಡಿನ ನಡುವೆ ಯಾಕೆ ಕೊಡಬಾರದು, ಹೋಮ್ ರೆಮಿಡೀಸ್ ಬಗ್ಗೆ ಅಂದ್ರೆ ಮನೆಯ ಚಿಕಿತ್ಸೆಗಳ ಬಗ್ಗೆ, ಇದರ ಬಗ್ಗೆ ಕೂಡ ನೀವು ಏನಾದರೂ ಆಗಾಗ ಮಾಹಿತಿ ಕೊಡೋದ್ರ ಬಗ್ಗೆ ವಿಚಾರ ಮಾಡಿ ಅಂತಾರೆ. ಭಾವಗೀತೆ, ಜನಪದ ಗೀತೆ, ದೇವರ ನಾಮ ಇದೆಲ್ಲವನ್ನ ನೀವು ಹೆಚ್ಚು ಪ್ರಸಾರ ಮಾಡಬಹುದು ಅನ್ನೋದು ಪ್ರಭಾಕರ್ ಅವರ ಸಲಹೆ.
1: ಪ್ರಭಾಕರ್ ಅವರೇ, ಪ್ರತಿದಿನ 10-11 ಹಾಗೆ ಸಾಯಂಕಾಲ 5-6 ನಾವು 2 ಕಾಲ ಈ ಒಂದು ಹಳೆ ಹಾಡುಗಳಿಗೆ ನಾವು ಸೀಮಿತವಾಗಿ ಹಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ.
0: ಅದಲ್ಲದೆ ಮಧ್ಯ ಕೂಡ ನಾವು ಇಷ್ಟೊಂದು ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ.
1: ಜೊತೆಗೆ ಅವಾಗವಾಗ ನಾವು ಈ ಹಳೆ ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ಕೂಡ ಅವಕಾಶ ಇದೆ, ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಏನು ಈ ಯುವ ಜನಾಂಗ ಏನಿದೆ, ಹೆಚ್ಚಿನ ಒಂದು ಕೇಳುಗರ ಕೋರಿಕೆ ಏನಿದೆ, ಆದಷ್ಟು ಕೂಡ ಹೊಸ ಹಾಡುಗಳನ್ನು ಪ್ರಸಾರ ಮಾಡಿ ಅನ್ನೋದು ಹೆಚ್ಚಿನ ಒಂದು ಕೋರಿಕೆಯ ಒಂದು ವಿಚಾರವಾಗಿರೋದ್ರಿಂದ ಮಿಕ್ಕಿದ ಟೈಮಲ್ಲಿ ಆದಷ್ಟು ಕೂಡ ಹೊಸ ಹಾಡುಗಳನ್ನೇ ಪ್ರಸಾರ ಮಾಡಿ ಅಂತೇಳಿ,
0: ಮತ್ತು ಎಲ್ಲ ರೀತಿಯ ಹಾಡುಗಳನ್ನು ಮಿಕ್ಸ್ ಮಾಡ್ತೀವಿ.
1: ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೊಸ ಗೀತೆಗಳನ್ನು ಪ್ರಸಾರ ಮಾಡಿ ಅಂತೇಳಿ ನಮಗೆ ಅಧಿಕೃತ ಒಂದು ಆದೇಶ ಇದೆ. ಸೊ ಹೊಸ ಹಾಡುಗಳು ಪ್ರತಿ ವಾರ ಒಂದೊಂದು ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ, ಬಿಡುಗಡೆ ಆಗ್ತಾ ಇರುತ್ತೆ, ಹೊಸ ಹಾಡುಗಳು ನಮ್ಗೆ ಬರ್ತಾ ಇರುತ್ತೆ, ಮತ್ತು ಅವುಗಳನ್ನು ಕೂಡ ಕೇಳಬೇಕಾಗುತ್ತೆ.
0: ಅಂದ್ರೆ ನಾವು ಕಾಲದ ಜೊತೆಗೆ ಸಾಕ್ತಾ ಇರಬೇಕು.
1: ಖಂಡಿತ
0: ಅಲ್ವಾ,
1: ಈಗ ಹಳೆದ್ರಲ್ಲಿ ಇದ್ದಿದ್ದು ಸೊಗಸಾಗಿದೆ, ಚೆನ್ನಾಗಿದೆ, ಮಧುರವಾಗಿದೆ, ಹಾಡುಗಳು ಚೆನ್ನಾಗಿದೆ, ಜೊತೆಗೆ ಹೊಸದ್ರಲ್ಲಿ ಕೂಡ ಏನೋ ಒಂದು ಹೊಸ ಸಂದೇಶ ಇರುತ್ತೆ. ಹೊಸ
0: ಕಾಲ ಬದಲಾದ ಹಾಗೆ ತಾಂತ್ರಿಕತೆ ಬದಲಾಗಿರುತ್ತೆ.
1: ಹಾಡು ಹೊಸ ಪ್ರತಿಭೆಗಳು ಹಾಡಿರ್ತಾರೆ, ಹೊಸ ಕಲಾವಿದರು ಸಂಗೀತ ಸಂಯೋಜನೆ ಮಾಡಿರ್ತಾರೆ, ಹೊಸ ಕಲಾವಿದರು ಹಾಡಿರ್ತಾರೆ, ಹೊಸದ ಅನ್ನೋದು ಏನೋ ಒಂದ್ ಇರುತ್ತೆ.
0: ನಮ್ಮ ಕಾಳಿದಾಸ ಹೇಳ್ತಾನೆ ಏನಪ್ಪಾ ಅಂದ್ರೆ, ಹಳೆಯದು ಅಂದ ಮಾತ್ರಕ್ಕೆ ಅದು ಎಲ್ಲವೂ ಸರ್ವಶ್ರೇಷ್ಠ ಎಂದು ಅರ್ಥ ಅಲ್ಲ, ಹೊಸದು ಎಂದರ ಮಾತ್ರಕ್ಕೆ ಅದು ತ್ಯಾಜ್ಯ ಅಂತ ಅರ್ಥ ಅಲ್ಲ, ಹಾಗಾಗಿ ಹಳೆಯದು ಹೊಸದರ ಸಮ್ಮಿಶ್ರಣ ಇರಬೇಕು ಅಂತ ಆ ಕಾಲದಲ್ಲಿ ಕಾಳಿದಾಸ ತಾನು ಆರಂಭಿಸಿದಾಗ ಹೇಳಿರ್ತಾನೆ. ಇದನ್ನೇ ಡಿ ವಿ ಜಿ ಅವರು ಹೇಳಿದ್ದು ಅಲ್ವಾ ಕೃಷ್ಣಪ್ಪ?
1: ಹೌದು ಹೌದು, ಡಿ ವಿ ಜಿ ಅವರು ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಇವೆರಡ ಸಮ್ಮಿಲನ ಆದ್ರೇನೆ ಚಿಗುರ ಏನು ಸುಂದರವಾದಂತಹ ಒಂದು ವೃಕ್ಷ ಬರೋದು ಅಂತೇಳಿ. ಹೌದು, ಹೊಸ ಹಾಡು ಹಳೆ ಹಾಡು ಎರಡರ ಒಂದು ಸಮ್ಮಿಲನ ಇದ್ರೇನೆ ನಮ್ಮ ಒಂದು ರೇಡಿಯೋ ಕಾರ್ಯಕ್ರಮಗಳು, ರೇಡಿಯೋದ ಒಂದು ಏನು ಮನರಂಜನೆ ಗೀತೆಗಳು ಏನಿರುತ್ತೆ ಚೆನ್ನಾಗಿರುತ್ತೆ.
0: ಆಮೇಲೆ 100,000 ಶ್ರೋತೃಗಳು, ಲಕ್ಷಾಂತರ ಶ್ರೋತೃಗಳು ಕೇಳ್ತಾ ಇರ್ತಾರೆ. ಇವರಿಗೆ ಪ್ರಭಾಕರ್ ಅವರಿಗೆ ಹಳೆ ಹಾಡು ಇಷ್ಟ, ಇನ್ನೊಬ್ಬರಿಗೆ ಹೊಸ ಹಾಡು ಇಷ್ಟ ಇರುತ್ತೆ. ಅವ್ರೇನ್ ಅನ್ಕೊಳ್ತಾರೆ, ನೀವು ಯಾವಾಗ್ಲೂ ಹಳೆ ಹಾಡೆ ಹಾಕ್ತೀರಾ, ನಮಗ್ ಬಹಳ ಬೇಜಾರು, ನೀವ್ ಯಾಕೆ ಒಂದಷ್ಟು ಹೊಸ ಗೀತೆಗಳನ್ನ ಪ್ರಸಾರ ಮಾಡೋದಿಲ್ಲ, ಬೇರೆ ಖಾಸಗಿ ವಾಹಿನಿಗಳು ಇತರ ವಾಹಿನಿಗಳು ಹೊಸ ಹಾಡುಗಳನ್ನ ಮಾಡ್ತಾರೆ ಅಂತ ಕೂಡ ನಮಗೆ ನಾವು ಏನಪ್ಪ ಮಾಡೋಣ, ಹೊಸದು ಬೇಕೋ ಹಳೇದು ಬೇಕೋ.
1: ಈಗ ದಿನದ 2 ಕಾಲ ಬೆಳಗ್ಗೆ 10-11 ಸಾಯಂಕಾಲ 5-6 ಹಳೆ ಹಾಡುಗಳಿಗಾಗಿ ನಾವು
0: ಮೀಸಲಾಗಿ ಇಟ್ಟಿದ್ದೀವಿ.
1: ಅಲ್ಲಿ ಹೊಸ ಹಾಡನ್ನು ಪ್ರಸಾರ ಮಾಡೋದಿಲ್ಲ, ಅಲ್ಲಿ ನಮ್ಮ ನಮ್ಮ ಪ್ರಭಾಕರ್ ಅಂತಹ ಹಳೆ ಹಾಡುಗಳ ಏನು ಮೆಚ್ಚುಗೆ ವ್ಯಕ್ತಪಡಿಸೋರು, ಹಳೆ ಹಾಡುಗಳನ್ನು ಇಷ್ಟಪಡೋರು ಅಲ್ಲಿ ಅವರ ಹಳೆ ಹಾಡುಗಳನ್ನು ಕೇಳಬಹುದು.
0: ಇನ್ನು ಇವ್ರು ಕೇಳ್ತಾರಲ್ಲ, ಭಾವಗೀತೆ, ಜನಪದ ಗೀತೆ, ದೇವರ ನಾಮ ಇದೆಲ್ಲವೂ ಪ್ರಸಾರ ಮಾಡಿ ಅಂತ. ಇದಕ್ಕೆ ನಾವು ರಾತ್ರಿ ಹೊತ್ತು 1 ಅವಧಿ ಇಟ್ಟಿದೀವಲ್ವಾ?
1: ಹೌದು ಹೌದು, ಮಿಕ್ಸ್ಡ್ ಮೆಲೋಡೀಸ್ ಅಂತೇಳಿ ನಾವು 1 ಸಮಯವನ್ನು ಇದಕ್ಕೆ ನಿಗದಿ ಮಾಡಿದ್ದೀವಿ. ಇದರಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ಈ ತರದ ಎಲ್ಲಾ ತರದ ಗೀತೆಗಳನ್ನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ವಾರದಲ್ಲಿ 1.
0: ಹಾಗೆ ಭಾವಗೀತೆಗಳು ಪ್ರತಿದಿನ ಬೆಳಿಗ್ಗೆ 7:30-8 ಪ್ರಸಾರ ಆಗ್ತದೆ.
1: ಹೌದು, ಪ್ರತಿದಿನ ಬೆಳಗ್ಗೆ ಸುಮಾರು 3/4 ಕಾಲ ನಾವು ಇದಕ್ಕೆ ವಿಶೇಷವಾದಂತಹ ಒಂದು ಸಮಯವನ್ನ ಮೀಸಲಿಟ್ಟಿದ್ದೀವಿ.
0: ಹೌದು, ಮಧುರಾಲಾಪ ಅಂತ ರಾತ್ರಿ ಹೊತ್ತು ಕೂಡ ಮಂಗಳವಾರಗಳಂದು ಪ್ರಸಾರ ಆಗುತ್ತೆ ಭಾವಗೀತೆಗಳು.
1: ಖಂಡಿತ, ನಮ್ಗೆ ಮೇಲ್ ಕಳಿಸಿದ ಮೇಲೆ ಖಂಡಿತ ನಾವು ಓದೇ ಓದ್ತೀವಿ.
0: ಖಂಡಿತ, ನಮಗೆ ನೀವು ಪತ್ರಗಳನ್ನು ಬರೀಬಹುದು, ಮೇಲ್ಗಳನ್ನು ಮಾಡಬಹುದು. ನಮ್ಮ ವಿಳಾಸ
1: ಕನ್ನಡ ವಿವಿಧ ಭಾರತಿ @gmail.com
0: ಕನ್ನಡ ವಿವಿಧ ಭಾರತಿ @gmail.com TI ಹಾಕಿ, ವಿವಿಧ ಭಾರತಿಯಲ್ಲಿ THI ಹಾಕಬೇಡಿ, TI ಹಾಕಿದರೆ ಕನ್ನಡ ವಿವಿಧ ಭಾರತಿ @gmail.com ನೀವು ಕಳಿಸಬಹುದು. ಇನ್ನು ಪತ್ರ ಬರೆಯೋದಾದರೆ ವಿಳಾಸ,
1: ನಿಲಯ ನಿರ್ದೇಶಕರು ವಿವಿಧ ಭಾರತಿ, ಆಕಾಶವಾಣಿ, ಬೆಂಗಳೂರು, ರಾಜಭವನ ರಸ್ತೆ, ಪಿನ್ಕೋಡ್ ಸಂಖ್ಯೆ 5600001.
0: ಆತ್ಮೀಯರೇ, ಪತ್ರಗಳನ್ನು ಬರೀತಾ ಇರಿ, ಇಮೇಲ್ ಕಳಿಸಿ. ನಿಮ್ಮ ಸಲಹೆ ಸೂಚನೆಗಳು ಆರೋಗ್ಯಪೂರ್ಣವಾಗಿರಲಿ. ಏನೋ ನಾವು ಹೇಳಬೇಕು ಅಥವಾ ನಮ್ಮ ಹೆಸರು ಬರಬೇಕು ಅಥವಾ ನನಗೆ ಸುಮ್ಮನೆ ಹೇಳಬೇಕು ಅಂತ ಹೇಳೋಕ್ಕಿಂತ ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ, ಅದಕ್ಕೆ ನಾವು ಖಂಡಿತ ಸ್ಪಂದಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಸ್ಪಂದನಾ

0: ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡ್ತಾ ಇದ್ದೇವೆ. ನಮಸ್ಕಾರ.
1: ನಮಸ್ತೆ.
2: ಸ್ಪಂದನ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ಹಾಗೂ ಬೇಕೆ ಸುಮತಿ. ನೂರ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ 2:30. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು, 2 ದಿನ ಪ್ರವಾಸಿಗರಿಗೆ ನಿಷೇಧ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ನಾಳೆ ಕರೆ ನೀಡಿರುವ ಮುಷ್ಕರವನ್ನು ಹೈಕೋರ್ಟ್ ತಡೆಹಿಡಿದಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ಸಾರಿಗೆ ನೌಕರರಿಗೆ ಮುಷ್ಕರ ನಡೆಸದಂತೆ ಸೂಚಿಸಿದೆ. ಇದು ಪ್ರತಿಭಟನೆಗೆ ಕರೆ ನೀಡಿದ್ದ ಸಂಘಟನೆಗಳಿಗೆ ಹಿನ್ನಡೆಯನ್ನುಂಟು ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು ಸಾರಿಗೆ ಸಚಿವರೊಂದಿಗೆ ಸಭೆ ಕರೆಯುವಂತೆ ಸೂಚಿಸಿದೆ. ಸಾರಿಗೆ ಸಂಘಟನೆಗಳು ಮುಷ್ಕರವನ್ನು ಮುಂದುವರೆಸದಂತೆ ನಿರ್ದೇಶನ ನೀಡಿದ ನ್ಯಾಯಾಲಯ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದೆ. ತುಮಕೂರಿನಲ್ಲಿ ಇಂದು ರಾಜ್ಯ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನಾ ಸಮರ್ಪಣಾ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಈ ನಡುವೆ ತುಮಕೂರು ಜಿಲ್ಲೆಯು 21,529 ಹಕ್ಕುಪತ್ರಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ನೋಂದಾಯಿತವಾಗಿದೆ. ಈ ಸಾಧನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಧನಾ ಸಮಾವೇಶದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರತಿನಿಧಿಗಳು ಪ್ರಮಾಣಪತ್ರ ಹಸ್ತಾಂತರಿಸಿದರು. ಬಳಿಕ ಮುಖ್ಯಮಂತ್ರಿಗಳು ಪ್ರಮಾಣಪತ್ರವನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಹಸ್ತಾಂತರಿಸಿದರು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಮಕೂರನ್ನು 2ನೇ ಬೆಂಗಳೂರಾಗಿ ರೂಪಿಸುವ ನಿಟ್ಟಿನಲ್ಲಿ ಸಹಕಾರ ನೀಡುವುದಾಗಿ ತಿಳಿಸಿದರು. ಬೆಂಗಳೂರು ನಗರ ದಟ್ಟಣೆ ಕಡಿಮೆ ಮಾಡಲು ಇರುವ ಏಕೈಕ ಮಾರ್ಗ ತುಮಕೂರು ಅಭಿವೃದ್ಧಿಪಡಿಸುವುದು ಎಂದು ಹೇಳಿದರು. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಆರ್ಥಿಕ ಶಕ್ತಿ ಉತ್ತಮಪಡಿಸಿರುವ ಬಗ್ಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ಬಯಲಾಗಿದೆ ಎಂದು ತಿಳಿಸಿದರು. ತುಮಕೂರಿಗೆ ಜೂನ್ ಜುಲೈ ವೇಳೆಗೆ ಎತ್ತಿನ ಹೊಳೆ ನೀರು ಹರಿಯಲಿದೆ ಎಂದು ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಸರ್ಕಾರದ ಸಾಧನಾ ಸಮಾವೇಶವನ್ನು ಬಿಜೆಪಿ ಟೀಕಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಅಭಿವೃದ್ಧಿ ಎಂಬುದು ಪೇಪರ್ನಲ್ಲಿ, ಜನರ ಬದುಕು ಕತ್ತಲಲ್ಲಿ ಎಂದು ವ್ಯಂಗ್ಯವಾಡಿದೆ. ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಭ್ರಷ್ಟಾಚಾರ, ಹಣಕಾಸು ದುರುಪಯೋಗ ಮತ್ತು ಆಡಳಿತ ವೈಫಲ್ಯ ಸರ್ಕಾರದ ಸಾಧನೆ ಎಂದು ಆರೋಪಿಸಿದ್ದಾರೆ. ಸರ್ಕಾರ ರಾಜ್ಯವನ್ನು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಅವರು ದೂರಿದ್ದಾರೆ. ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು 42,750 ಕೋಟಿ ರೂಪಾಯಿ ಸಾಲದಿಂದ ಬಳಲುತ್ತಿದೆ. ರೈತರ ಸಮಸ್ಯೆಗಳ ಕುರಿತು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರ ಪ್ರತಿಭಟನೆಗಳಿಗೆ ಸ್ಪಂದಿಸಲು ಸರ್ಕಾರ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ.

0: ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಹಾಗೂ ಅವುಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲು ಆದೇಶಿಸಿದ್ದ ತನ್ನ ಆದೇಶವನ್ನು ಹಿಂಪಡೆಯುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಮೂಲಕ ತನ್ನ ಹಿಂದಿನ ಆದೇಶವನ್ನು ತಿದ್ದುಪಡಿ ಮಾಡಬೇಕು ಎಂದು ಸಲ್ಲಿಸಿದ್ದ ಅರ್ಜಿಗಳನ್ನು ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ಪೀಠ ವಜಾಗೊಳಿಸಿದೆ. ಅಂತಹ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸೀಮಿತಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳು ಇರುವುದು ಆತಂಕಕಾರಿ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಜನರು ಹಾಗೂ ವಿಶೇಷವಾಗಿ ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ ಪ್ರಕರಣಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ನಿಯಮಗಳನ್ನು ಜಾರಿಗೊಳಿಸಬೇಕು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಪ್ರಾಣಿ ಜನನ ನಿಯಂತ್ರಣ ವ್ಯವಸ್ಥೆ ಸ್ಥಾಪಿಸಬೇಕು ಎಂದು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆನಡಾ ದೇಶದ ಹೈ ಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತು ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರಿಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ಸಚಿವರಾದ ಎಂಬಿ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಫರ್ವೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ನಿನ್ನೆ ಕಂಜನ್ ಆನೆಯ ತಿವಿತಕ್ಕೆ ಒಳಗಾಗಿದ್ದ ಸಾಕಾನೆ ಮಾರ್ತಾಂಡ ಇಂದು ಸಾವನ್ನಪ್ಪಿದೆ. ದುಬಾರೆಯ ಕಾವೇರಿ ನದಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಕಂಜನ್ ಹೆಸರಿನ ಸಾಕಾನೆಯೊಂದು ದಿಢೀರ್ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ 34 ವರ್ಷದ ಮಾರ್ತಾಂಡನಿಗೆ ಗಂಭೀರ ಗಾಯಗಳಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಾರ್ತಾಂಡ ಆನೆ ಕೊನೆ ಉಸಿರೆಳೆದಿದೆ. ಮಾರ್ತಾಂಡ ಮತ್ತು ಕಂಜನ್ ಎಂಬ ಎರಡು ಸಾಕಾನೆಗಳ ನಡುವೆ ಸಂಭವಿಸಿದ್ದ ಸಂಘರ್ಷದಲ್ಲಿ ಆನೆಯ ಕೆಳಗಡೆ ಸಿಲುಕಿ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದರು. ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ದುಬಾರೆ ಶಿಬಿರವನ್ನು ಇಂದು ಮತ್ತು ನಾಳೆ ಪ್ರವಾಸಿಗರಿಗೆ ನಿಷೇಧಿಸಿ ಅರಣ್ಯ ಇಲಾಖೆ ಆದೇಶಿಸಿದೆ. ಮಳೆಗಾಲದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ತಡೆಯಲು ಜಿಲ್ಲಾಡಳಿತ ಸಕಲ ಸಿದ್ಧತೆ ನಡೆಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಗಳೂರಿನ ಪಂಪೆಲ್ ಸೇರಿದಂತೆ ಕೃತಕ ನೆರೆ ಸಂಭವಿಸುವ ಪ್ರದೇಶಗಳ ಒಳಚರಂಡಿಗಳ ಎತ್ತರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ 5 ಕಾಮಗಾರಿಗಳಲ್ಲಿ 3 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ 66, 75 ಹಾಗೂ 73ರಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದಿಂದ ಮಾಹಿತಿ ಪಡೆಯಲಾಗಿದ್ದು, ಸ್ಥಳೀಯ ತಂಡಗಳ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರವಾನಗಿ ಪಡೆಯದೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರ ವಿರುದ್ದ ಗರಿಷ್ಠ ಪ್ರಮಾಣದಲ್ಲಿ ದಂಡ ವಿಧಿಸುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಯಮ ಬಾಹಿರವಾಗಿ ತಂಬಾಕು ಮಾರಾಟ ಮಾಡುವವರ ವಿರುದ್ದ ಕ್ರಮ ಜರುಗಿಸಬೇಕು. ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಪ್ರತ್ಯೇಕ ಪರವಾನಗಿ ಹೊಂದಿರಬೇಕು ಎಂದು ತಿಳಿಸಿದ್ದಾರೆ. ನಗರ ಗ್ರಾಮೀಣ ಪ್ರದೇಶಗಳ ಶಾಲಾ ಶೈಕ್ಷಣಿಕ ಸಂಸ್ಥೆಗಳ ಆವರಣದ 100 ಮೀಟರ್ ಅಂತರದಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಸಮಾಜಕ್ಕೆ ಮಾರಕವಾಗಿದ್ದು, ಮೈಸೂರಿನಲ್ಲಿ ಮಾರಾಟ ಮತ್ತು ಸೇವನೆಯನ್ನು ತಡೆಗಟ್ಟಲು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಮಲ್ಲಿಕ್ ತಿಳಿಸಿದ್ದಾರೆ. ಜೂನ್ 26ರಂದು ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಕಾಲೇಜು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ತಿಳಿಸಿದ್ದಾರೆ. ಹಾಸ್ಟೆಲ್ಗಳಲ್ಲಿ ಸಿಸಿಟಿವಿ ಅಳವಡಿಸಿ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳ ನಿಗಾ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮಳೆಗಾಲ ಪ್ರಾರಂಭವಾಗುವ ಮುನ್ನ ಕುಡಿಯುವ ನೀರಿನ ಮೂಲಗಳು ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತೆ

ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಲೆ, ಅಂಗನವಾಡಿ ಮತ್ತು ವಸತಿ ನಿಲಯಗಳಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ವ್ಯತ್ಯಯವಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಲಜೀವನ್ ಮಿಷನ್ ಕಾಮಗಾರಿಗಳು ಪೂರ್ಣಗೊಂಡಿರುವ ಕಡೆ ಹೆಸ್ಕಾಂ ವತಿಯಿಂದ ಶೀಘ್ರವೇ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ, ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು, 2 ದಿನ ಪ್ರವಾಸಿಗರಿಗೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿದು.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM ಆಕಾಶವಾಣಿ ಕನ್ನಡ. 2:41:20 ಸಮಯವಾಗಿದೆ. ಚಿತ್ರತಾನ ಕಾರ್ಯಕ್ರಮವನ್ನ ನಾವು ಶುರು ಮಾಡ್ತಾ ಇದ್ದೇವೆ. ಈ ದಿನದ ಚಿತ್ರತಾನ ಕಾರ್ಯಕ್ರಮಕ್ಕೆ ಏನು ವಿಶೇಷ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರಬಹುದು 1935 August 17 ಜನಿಸಿದ್ರು ಆರ್ ಎನ್ ಜೈಗೋಪಾಲ್ ಅವರು. 2008 May 19 ಅವರು ನಮ್ಮನ್ನ ಅಗಲಿದ ದಿನ. ಈ ಸಂದರ್ಭದಲ್ಲಿ ನಾವು ಹೃದಯ ಪಲ್ಲವಿ ಚಿತ್ರದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಆರ್ ಎನ್ ಜೈಗೋಪಾಲ್ ಅವರ ಸಾಕಷ್ಟು ಹಾಡುಗಳು, 150 ಸಿನಿಮಾಗಳಿಗೆ ಸಂಭಾಷಣೆಯನ್ನು ಬರೆದಂಥವರು, 1600 ಹಾಡುಗಳನ್ನು ಬರೆದಿದ್ದಾರೆ. ಕಲಾವತಿ ಸಿನಿಮಾಕ್ಕೆ ಹಿನ್ನೆಲೆ ಗಾಯಕರಾಗಿದ್ದಾರೆ. ಬೇರೆ ಬೇರೆ ರೀತಿಯ ಒಂದು 30 ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ಜೀವನದಿ, ಹೃದಯ ಪಲ್ಲವಿ, ಆಮೇಲೆ ಕಿರುತೆರೆ ಧಾರಾವಾಹಿಗಳಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ. ಬಾಳೊಂದು ಭಾವಗೀತೆ ಎನ್ನುವ ಪುಸ್ತಕ ಬರೆದಿದ್ದಾರೆ. ಆರ್ ಎನ್ ಜೈಗೋಪಾಲ್ ಅವರು ಗೀತ ರಚನೆಕಾರರಾಗಿ ಎಲ್ರಿಗೂ ಗೊತ್ತಿರುವಂಥವರು. ನಿರ್ದೇಶಕರು ಕಿರುತೆರೆ ಧಾರಾವಾಹಿಗಳನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಅವರು ಉತ್ತಮ ವಯಲಿನ್ ವಾದಕರು ಕೂಡ ಹೌದು. ಮತ್ತು ML ವಸಂತಕುಮಾರಿ, MS ಸುಬ್ಬಲಕ್ಷ್ಮಿ ಅವರಂತಹ ಮೇರು ಗಾಯಕರಿಗೆ ಪಕ್ಕವಾದ್ಯವನ್ನು ಕೂಡ ನುಡಿಸಿದಂಥವರು ಅನ್ನೋದು ಅವರನ್ನು ಬಹಳ ಹತ್ತಿರದಿಂದ ಗೊತ್ತಿರೋರಿಗೆ ಮಾತ್ರ ತಿಳಿದಿರುವಂಥ ವಿಷಯ. ಇನ್ನು ಆರ್ ಎನ್ ಜೈಗೋಪಾಲ್ ಅವರ ಈ ಒಂದು ಹಾಡುಗಳನ್ನು ನಾವು ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳ್ತಾ ಹೋಗೋಣ. ಆರ್ ಎನ್ ಜೈಗೋಪಾಲ್ ಅವರು ಒಂದಷ್ಟು ಸಿನಿಮಾಗಳಲ್ಲಿ ಶಬ್ದಗ್ರಾಹಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. 1976 ಮದ್ರಾಸಿನ ಅಲ್ಲಿ ಒಂದು ವಿದ್ಯಾ ವಿನಯ ವಿನೋದ ಅನ್ನುವ ಒಂದು ಕನ್ನಡ ಶಾಲೆಯನ್ನು ಶುರು ಮಾಡಿ ಸುಮಾರು 25 ಕಾಲ ಕನ್ನಡ ಶಾಲೆಯನ್ನು ನಡೆಸಿದಂತಹ ಕೀರ್ತಿ ಇವರದು. 1935-40 ಆ ಸಂದರ್ಭದಲ್ಲಿ ಬಹಳಷ್ಟು ಹಾಡುಗಳಿಗೆ ಸಾಹಿತ್ಯವನ್ನು ಕೊಟ್ಟವರು ಆರ್ ಎನ್ ಜೈಗೋಪಾಲ್ ಅವರು.

ಹೃದಯ ಪಲ್ಲವಿ ಚಿತ್ರದ ಗೀತೆಗಳನ್ನು ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳಿದರೆ ವಾಣಿ ಜಯರಾಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದರು, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ, ಆರ್ ಎನ್ ಜಯಗೋಪಾಲ್ ಅವರು ಗೀತೆಗಳನ್ನು ರಚಿಸಿದರು. ಸಾಕಷ್ಟು ಜನರ ಸಂದೇಶಗಳು ಬಂದಿದೆ, ಬಹಳಷ್ಟು ಜನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಯಾರಿಲ್ಲ ಅಂತ ಹೇಳ್ತಾ ಹೋಗೋದಾದರೆ ರೇಖಾ ರವಿಕುಮಾರ್ ಗುಳೇದಗುಡ್ಡದಿಂದ, ಆಮೇಲೆ ದ್ಯಾಮವ್ವ ಬಸಪ್ಪ ಕಲ್ಗುಡಿ ಮದ್ಲಾಪುರ ಕೊಪ್ಪಳ ಜಿಲ್ಲೆ ಇಲ್ಲಿಂದ, ಮತ್ತು ಜಗದಂಬಿಕಾ ಹಂಸವೇಣಿ ರಸಪ್ರಶ್ನೆ ಕಾರ್ಯಕ್ರಮ ಇಷ್ಟ ಆಯಿತು, ಕಲಾ ಭಾರತಿ ಚಿತ್ರತಾ ನೆಲವು ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಕವಿತಾ ಶ್ರೀನಿವಾಸ್ ವಯಸ್ ಕಾಲನಿ ಧಾರವಾಡದಿಂದ, ಕೊಡೇಕಲ್ ಗಂಗಾವತಿ ನಾಗರಾಜ್ ಕೊಡೇಕಲ್ ಗಂಗಾವತಿ ಬಹುಮುಖ ಪ್ರತಿಭೆ, ಆರ್ ಎನ್ ಜಯಗೋಪಾಲ್ ಅವರು ರಚಿಸಿದ ಹಾಡುಗಳು ತುಂಬ ಖುಷಿ ಕೊಡ್ತು, ಹೃದಯ ಪಲ್ಲವಿ ಸೊಗಸಾಗಿ

ಹಾಡುಗಳು ಅಂತ ಹೇಳ್ತಾರೆ. ನನಗೆ ಇಷ್ಟವಾದ ಹಾಡುಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿ ಗೀತಾ ಜೋಶಿಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿರ್ಮಲ ಅವರು ಒಳ್ಳೆಯ ಆಯ್ಕೆ ಅಂತ ಹೇಳಿದ್ದಾರೆ. ಸೊ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. 3:42 ಸಮಯ, ನಿಮಿಷ ಅಲ್ಲ, ಸೆಕೆಂಡುಗಳು. 3:50 ಸಮಯ ನಿಮಗೆಲ್ಲ ಗೊತ್ತೇ ಇದೆ. ಇನ್ನೀಗ ಕೆಲವೇ ಕ್ಷಣಗಳಲ್ಲಿ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುತ್ತೆ. ಅದಾದ ನಂತರ 4 ಗಂಟೆಯಿಂದ ಪರಿಮಳ ಕಾರ್ಯಕ್ರಮ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳಿಬರುತ್ತೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 4:01:40 ಸಮಯ ಆಗಿದೆ. ವಿವಿಧ ಭಾರತಿ 102.9 FM ಅನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇನ್ನು ನಮ್ಮ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಒಂದು ಕಥೆಯನ್ನ ಕೇಳೋಣ. ಕಥೆಯನ್ನ ಬರೆದು ಪ್ರಸ್ತುತಪಡಿಸ್ತಾರೆ ಕಲ್ಪನಾ ಹೆಗಡೆ. ಕಥೆ ಅಮ್ಮನಾಗುವುದೆಂದರೆ ಅಂತ. ಇದರ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಅದರ ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿ, ಈ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೂಡ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಚಂದದ ಹಾಡನ್ನ ಕೇಳಿ ಬರೋಣ. ವಿಷ್ಣು ಚಿತ್ರದ ಗೀತೆ, ಅಭಿಜಿತ್ ಮತ್ತು ಪ್ರಿಯಾ ಯಾದವ್ ಅವರ ಧ್ವನಿ ಇದೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಕೃಪಾಕರ್ ಅವರ ಸಂಗೀತ.

ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

ನಾನು. ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

0: ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಚಿತ್ರದ ಹಾಡು ನೀವು ಕೇಳಿದ್ದು ರಾಧಿಕಾ ಮತ್ತೆ ಕಾರ್ತಿಕ್ ಅವರ ಧ್ವನಿಗಳಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಇತ್ತು, ವಿಜಯ್ ಭಾರತಿ ಅವರ ಸಂಗೀತ ಸಂಯೋಜನೆ ಇತ್ತು. ಸಮಯ ಆಗಿದೆ 4:14. ನೀವು ಕೇಳ್ತಾ ಇರೋದು ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದಲ್ಲಿ ಒಂದು ಕಥೆ ಇದೆ ಅಂತ ನಾನು ಹೇಳಿದ್ದೆ. ಕಥೆ ಅಮ್ಮನಾಗುವುದೆಂದರೆ ಅಂತ ಬರೆದು ಪ್ರಸ್ತುತಪಡಿಸ್ತಾರೆ ಕಲ್ಪನಾ ಹೆಗಡೆ. ಈಗಂತೂ ಮದುವೆ ಮಕ್ಕಳು ಅಂದರೆ ಬೇಡಪ್ಪ ಬೇಡ ಅನ್ನೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಆದರೆ ಒಂದು 30-40 ವರ್ಷದ ಹಿಂದೆ ಮದುವೆ ಕುಟುಂಬ ಅಂದರೆ ಆಗಲೇಬೇಕಾದಂಥ ಕೆಲಸ. ಮದುವೆ ಆದಂಥ ಹೆಣ್ಮಕ್ಳಿಗೆ ಮಕ್ಕಳಾಗದೇ ಇದ್ದ ಅಂಥ ಸಂದರ್ಭದಲ್ಲಿ ಗಂಡನ ಮನೆಯವರು ಅಥವಾ ತಂದೆ ತಾಯಿ ನೆಂಟರು ಇಷ್ಟರು ಬಂಧು ಬಳಗದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಕೆಲವರು ಒಂದಷ್ಟು ಸಲಹೆ ಪರಿಹಾರವನ್ನು ಕೂಡ ಕೊಡ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ. ಪರವಾಗಿಲ್ಲ, ಕಾಲ ಬದಲಾದರೂ ಕೂಡ ನಾವು ಈಗ ಕಥೆ ಅಮ್ಮನಾಗುವುದೆಂದರೆ ಈ ಕಥೆಯನ್ನು ಪರಿಮಳ ಕಾರ್ಯಕ್ರಮದಲ್ಲಿ ಕೇಳೋಣ, ಬನ್ನಿ. ಈಗ ಕಥೆ ಅಮ್ಮನಾಗುವುದೆಂದರೆ ಬರೆದು ಪ್ರಸ್ತುತಪಡಿಸುತ್ತಾರೆ ಕಲ್ಪನಾ ಹೆಗಡೆ.
1: ಮುಸ್ಸಂಜೆಯ ಕತ್ತಲು ಕವಿಯುತ್ತಿತ್ತು. ದೇವರಿಗೆ ತುಪ್ಪದ ದೀಪ ಹಚ್ಚಿದ ರೂಪ, ಬಾಗಿಲಿಗೊಂದು ಎಣ್ಣೆ ದೀಪವಿಟ್ಟು ಲಲಿತಾ ಸಹಸ್ರನಾಮದ ಪಾರಾಯಣ ಓದುತ್ತಿದ್ದಳು. ಅವಳ ಓದು ಮುಗಿದ ನಂತರ ವಿಮಲಕ್ಕನ ಭಜನೆ ಶುರುವಾಗುವುದಿತ್ತು. ವಿಮಲಕ್ಕನ ಮನೆಯಲ್ಲಿ ಭಜನೆ ಮಾಡುವ ರೂಢಿ ಅವಳು ಮದುವೆಯಾಗಿ ಬಂದಾಗಿನಿಂದಲೂ ಇತ್ತು. ಹಿರಿಯರು ನಡೆಸಿಕೊಂಡು ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಳು ಎಂದಕ್ಕಿಂತ ಒಂದೆರಡಾದರೂ ದೇವರ ನಾಮ ಹೇಳಿದಾಗ ಇವಳ ಮನಸ್ಸಿಗೆ ಸಮಾಧಾನ. ರೂಪ ವಿಮಲಕ್ಕನ ಒಬ್ಬನೇ ಮಗ ಕೀರ್ತನ್ ಹೆಂಡತಿ, ಚೊಚ್ಚಲ ಬಸುರಿ. ಸಂಪ್ರದಾಯದಂತೆ 7ನೇ ತಿಂಗಳಿಗೆ ಸೀಮಂತದ ಶಾಸ್ತ್ರ ಮಾಡಿ ತವರಿಗೆ ಕಳುಹಿಸಿದ್ದು ನಿಜ. ಆದರೆ ರೂಪಾಳಿಗೆ ತಾಯಿ ಇಲ್ಲದಿದ್ದರಿಂದ ಮನೆಯಲ್ಲೇ ಇರಿಸಿಕೊಂಡಿದ್ದರು. ಆವಾಗಿನಿಂದಲೂ ಇವಳು ಪ್ರತಿದಿನವೂ ಭಗವದ್ಗೀತೆ, ಗಣಪತಿ ಉಪನಿಷತ್, ಅದು ಇದು ಎಂದು ಒಂದೆಲ್ಲ ಒಂದು ದೇವರ ನಾಮ ಹೇಳುವುದನ್ನು ರೂಢಿಸಿಕೊಂಡಿದ್ದಳು. ಅದಿಲ್ಲವಾದರೆ ಪುಸ್ತಕ

ಓದುವುದೋ ಅಥವಾ ಅತ್ತೆಗೆ ಅಡಿಗೆಯಲ್ಲಿ ನೆರವಾಗುವುದೋ ಇದ್ದೇ ಇರುತ್ತಿತ್ತು. ಮೊಬೈಲ್ ನೋಡುವುದಂತೂ ಅಪರೂಪವೇ. ಡಾಕ್ಟರ್ ಕೂಡ ಇದನ್ನೇ ಹೇಳಿದ್ದರಿಂದ ಗಂಡನದೋ ಅಪ್ಪಯ್ಯನದೋ ಫೋನ್ ಬಂದರೆ ಮಾತಾಡುತ್ತಿದ್ದಳು. ಸಂಜೆ ಹೊತ್ತು ವಾಕಿಂಗ್ ನೆಪದಲ್ಲಿ ಸುತ್ತಮುತ್ತ ನೋಡ್ತಾ ಹೋದರೆ ಒಳ್ಳೆಯ ಗಾಳಿ ಜೊತೆ ಮನಸ್ಸಿಗೂ ಖುಷಿ ಎಂದು ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬರುತ್ತಿದ್ದಳು. ದಿನವೂ ಇವಳನ್ನು ನೋಡುವಾಗ ನಿಜವಾಗ್ಲೂ ಇವಳು ನನ್ನ ಸೊಸೆನಾ ಅಥವಾ ನಾನು ಕನಸ್ಕತ್ತಿದ್ದೇನಾ ಎಂದು ವಿಮಲಕ್ಕನಿಗೆ ಗಲಿಬಿಲಿಯಾಗಿದ್ದಿದೆ. ವಿಮಲಕ್ಕನ ಮಗ ಸೊಸೆ ಇಬ್ರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್. ಪ್ರೀತಿಸಿದ ಜೋಡಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಒಂದು ಶುಭಮುಹೂರ್ತದಲ್ಲಿ ವಿಜೃಂಭಣೆಯಿಂದ ಮದುವೆ ನಡೆದಿತ್ತು. ರೂಪಾ ಈಗಿನ ಕಾಲದವಳು, ಸಂಪ್ರದಾಯ ಶಾಸ್ತ್ರಗಳಿಂದ ಸ್ವಲ್ಪ ದೂರವೇ. ನೌಕರಿ ಇದ್ದವಳು, ಹಣಕ್ಕೇನು ಅಡೆತಡೆ ಇಲ್ಲ. ವೀಕೆಂಡ್ ಬಂದರೆ ಎಲ್ಲಾದ್ರೂ ಪ್ರವಾಸ ಫಿಕ್ಸು, ಅದಿಲ್ಲವಾದ್ರೆ ಶಾಪಿಂಗ್ ಆದ್ರೂ ಸೈ. ಹೊಸತು ಏನೇ ಕಂಡ್ರೂ ಪರ್ಚೇಸ್ ಮಾಡುವುದೇ. ಒಂದೊಂದು ಡ್ರೆಸ್ಸಿಗೂ ಮ್ಯಾಚಿಂಗ್ ಚಪ್ಪಲಿ, ಬಳೆ, ಕುಂಕುಮದ ಜೊತೆ ಕಣ್ಣಿನ ರೆಪ್ಪೆಗೆ ಸಹಿತ ಮ್ಯಾಚಿಂಗೆ. ಪುರುಷತ್ತಿಲ್ಲ ಅಂದ್ರೆ ಆನ್ಲೈನ್ ನಲ್ಲಿ ತರಿಸೋದು. ಅಡುಗೆ ತಿಂಡಿ ಮಾಡೋಕೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ಆರ್ಡರ್ ಹಾಕೋದು. ಅದರಲ್ಲೂ ಫ್ರೆಂಡ್ಸ್ ಎಲ್ಲಾದ್ರೂ ಹೊಸ ಪ್ಲೇಸ್ ನೋಡೋಕೆ ಹೋದ್ರಂತೂ ಮುದ್ದಾಮ ಅಲ್ಲಿ ಹೋಗೇ ಸಿದ್ದ. ಅಲ್ಲಿದ್ದೆಲ್ಲ ಫೋಟೋ ತೆಗೆದು ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಹಾಕಿ ಫ್ರೆಂಡ್ಸ್ ಎಲ್ಲಾ ಲೈಕ್ ಕೊಟ್ಟು ಕಮೆಂಟ್ ಮಾಡಿದಾಗಂತೂ ಇವಳಿಗೆ ರೆಕ್ಕೆ ಬಂದು ಹಾರಾಡಿದ ಅನುಭವ. ಒಲಿಂಪಿಕ್ಸ್ ನಲ್ಲಿ ಚಿನ್ನವೋ ಬೆಳ್ಳಿಯೋ ಗೆದ್ದು ಸಾಧನೆ ಮಾಡಿದಷ್ಟು ಖುಷಿ. ಮನೆಯವರ ಕಟಕಟೆಗೆ ಹಬ್ಬ ಹರಿದಿನಕ್ಕೆ ಬಂದ್ರೆ ಅರ್ಜೆಂಟ್ ಮಾಡಿಕೊಂಡು ಹೋಗೋದು. ಎರಡು ದಿವಸ ಉಳಿದು ಹೋಗಿ ಅಂತ ಒತ್ತಾಯಿಸಿದ್ರೆ ಕಂಪನಿಯವರು ಸತಾಯಿಸ್ತಾರೆ, ಕೆಲಸ ಪೆಂಡಿಂಗ್ ಎಂದೆಲ್ಲ ಕುಂಟು ನೆಪ ರೆಡಿ ಇರ್ತಿತ್ತು. ವಿಮಲಕ್ಕನ ಗಂಡ ಶ್ರೀಹರಿ ಅಪ್ಪಟ ಕೃಷಿಕ. ಪಿತ್ರಾರ್ಜಿತವಾಗಿ ಬಂದ ತೋಟವಿದ್ರಿಂದ ಕೈಲಾಗುವ ತನಕ ಹಳ್ಳಿಯಲ್ಲೇ ನೆಮ್ಮದಿಯಿಂದ ಇರುವ ನಿರ್ಧಾರ ಗಂಡ ಹೆಂಡತಿಯದು. ರೂಪಾ ಹೆಸರಿಗೆ ತಕ್ಕಂತೆ ರೂಪವತಿ, ತುಂಬಾ ಒಳ್ಳೆ ಹುಡುಗಿ, ಇದರಲ್ಲಿ ಎರಡು ಮಾತಿಲ್ಲ. ತವರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು, ಮುದ್ದಿನಿಂದ ಬೆಳೆದವಳು. ನೇರಾ ನೇರ ಮಾತು, ಅಮ್ಮಂದಿರಂತೆ ಕಷ್ಟವಾದ್ರೂ ಇಷ್ಟಪಟ್ಟು ಮಾಡುವವಳಲ್ಲದಿದ್ದರೂ ಅಡುಗೆ ತಿಂಡಿಗಳನ್ನೆಲ್ಲ ತಕ್ಕ ಮಟ್ಟಿಗೆ ಮಾಡುತ್ತಾಳೆ. ಅಮ್ಮನೋ ಅಯ್ಯೋ ಯಾರೇ ಮನೆಗೆ ಬಂದ್ರೂ ತುಂಬಾ ಸಂತೋಷ. ಪ್ರೀತಿ ಕಾಳಜಿ, ಏನಿಷ್ಟ ಕೇಳಿ ತರೋದು, ಹೊರಗಡೆ ಕರ್ಕೊಂಡು ಹೋಗೋದು ಎಲ್ಲಾ ಇತ್ತು. ಊರಿಗೆ ಬಂದರೂ ಅಷ್ಟೇ, ಕಣ್ಣಿಗೆ ಕಂಡಿದ್ದು ಮಾಡಿಕೊಂಡು ಖುಷಿಯಿಂದ ಇದ್ದು ಹೋಗುತ್ತಿದ್ದಳು. ಕೀರ್ತನ್ಗೂ ತಂದೆ ತಾಯಿ ಅತ್ತೆ ಮಾವ ಎಂದರೆ ತುಂಬಾ ಗೌರವ. ಊಟ ತಿಂಡಿ, ಡ್ರೆಸ್ಸು, ಪ್ರವಾಸ, ಪರ್ಚೇಸ್ ಎಂದು ಹೆಂಡತಿಯ ಇಷ್ಟಕ್ಕೂ ಅಡ್ಡಿಯಾಗುತ್ತಿರಲಿಲ್ಲ. ಬರೂ ದುಡಿಯುವವರು, ಹಣದ ವಿಷಯಕ್ಕಂತೂ ಪರಸ್ಪರ ಅವಲಂಬನೆಯೂ ಇಲ್ಲ. ಅದಕ್ಕೆ ಈ ವಿಚಾರವಾಗಿ ಯಾವುದೇ ಭಿನ್ನಾಭಿಪ್ರಾಯ ಬರ್ತಿರಲಿಲ್ಲ. ಮದುವೆಯಾಗಿ 3 ವರ್ಷ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಆದ್ರೆ ವಿಮಲಕ್ಕನ ಮನಸ್ಸಲ್ಲೇನೋ ಆತಂಕ, ಚಡಪಡಿಕೆ. ಮಕ್ಕಳು ಇನ್ನೂ ಕೆಲಸ, ಕಂಪ್ಯೂಟರ್, ಮೊಬೈಲ್, ವೀಕೆಂಡ್, ಪ್ರವಾಸ, ಪಿಕ್ಚರ್, ಬರ್ತ್ಡೇ, ಆನಿವರ್ಸರಿ, ಪಾರ್ಟಿ, ಇದರ ಸುತ್ತ ಗಿರ್ಕಿ ಹೊಡೆಯುವುದಲ್ಲೇ ತಲ್ಲೀನವೇ ಹೊರತು ವಿಶೇಷ ಸುದ್ದಿ ಕೊಟ್ಟಿಲ್ಲ ಎನ್ನುವುದು ಆಗ್ಲೇ ಇಬ್ರಿಗೂ 30. ಬೇಕು ಅಂತಾನೆ ಮುಂದಕ್ಕೆ ಹಾಕಿದ್ದೋ ಅಥವಾ ಸಮಸ್ಯೆ ಏನಾದ್ರೂ ಇರಬಹುದಾ ಎಂಬ ಅನುಮಾನ. ಕೇಳೋಣ ಅಂದ್ರೆ ಸೊಸಪ್ಪು ತಿಳ್ಕೊಂಡ್ರೆ ಎಂಬ ಭಯ. ಹಾಗೇನಾದ್ರೂ ಇದ್ರೆ ಜಾತಕ ತೋರಿಸೋದೋ, ಡಾಕ್ಟರ್ ಹತ್ರ ಹೋಗೋದೋ ಅಥವಾ ವನಸ್ಪತಿ ಕೊಡಿಸೋದೋ ಮಾಡಬಹುದಿತ್ತು. ನಾವೇನೋ ಕಾಳಜಿಯಿಂದ ಕೇಳಿದ್ರು ಆಮೇಲೆ ಅತ್ತೆ ಹೀಗೆಲ್ಲ ಕೇಳೋದಾ ಅಂತ ಬೇಜಾರು ಮಾಡಿಕೊಂಡು ಊರಿಗೂ ಬರದೇ ಇದ್ರೆ ಅನ್ಸಿ ಸುಮ್ಮನಾದ್ಲು. ಈಗಿನ ಮಕ್ಕಳ ಮನಸ್ಥಿತಿ ತಿಳಿಯೋದೇ ಕಷ್ಟ. ಆದ್ರೆ ಪರಿಸ್ಥಿತಿ ಒಂದೇ ತರಹ ಇರೋದಿಲ್ಲ. ನೆಂಟಿಷ್ಟರು, ಅಕ್ಕಪಕ್ಕದವರು ಮೊಮ್ಮಗಳನ್ನ ತೊಟ್ಟಿಲಿಗೆ ಹಾಕೋದು, ಮೊಮ್ಮಗನ ನಾಮಕರಣ ಅಂತೆಲ್ಲ ಊಟಕ್ಕೆ ಕರೆದಾಗ ಅವರು ಏನು ಕೇಳದೇ ಇದ್ರು ಅದೇನೋ ಮನಸ್ಸಿಗೆ ಒಂಥರ ಸಂಕಟ. 2 ವರ್ಷದ ಹಿಂದೆ ಸೊಸೆ ಹತ್ರ ಕುಟಲಲ್ಲೇ ಮೊಮ್ಮಕ್ಕಳನ್ನ ಆಡ್ಸೋ ಆಸೆ ಅಂದಾಗ, ಅಯ್ಯೋ ಅತ್ತೆ ಇಲ್ಲಿ ಎಂತ ಆಸ್ತಿ ಇದೆ ಅಂತ ಮೊದ್ಲೇ ಮಕ್ಕಳನ್ನ ಮಾಡ್ಕೊಳ್ಳೋಕೆ ಆಗುತ್ತೆ, ಮೊದ್ಲು ನಾವು ಸ್ಟ್ಯಾಂಡ್ ಆಗ್ಬೇಕು, ಆಮೇಲೆ ಉಳಿದಿದ್ದು, ನಿಮ್ ಕಾಲ್ದಂಗೆ ಮಕ್ಕಳನ್ನ ಹೇಗೇಗೋ ಬೆಳ್ಸಕ್ಕೆ ಆಗುತ್ತಾ ಅಂದಾಗ ವಿಮಲಕ್ಕಂಗೆ ಯಾಕಾದ್ರೂ ಈ ವಿಷಯ ಕೇಳಿದ್ನೋ ಅನ್ಸಿ ಕಣ್ಣಲ್ಲೆಲ್ಲ ನೀರು ಬಂದಿತ್ತು. ಈಗ ಯಾವ್ದಕ್ ಕಡಿಮೆ ಆಗಿದೆ? ನಾವೆಲ್ಲ ಹೀಗೆ ಆಲೋಚನೆ ಮಾಡಿ ಆಗ್ತಿತ್ತ? ಆಗೋ ಟೈಮ್ಗೆ ಮುಂದಕ್ಕೆ ಹಾಕಿದ್ರೆ ನಮ್ಗೆ ಬೇಕಾದಾಗ ಸಿಗಲ್ಲ. ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಮಕ್ಕಳನ್ ಮಾಡ್ಕೊಳ್ಳೋ ಹೊತ್ತಿಗೆ ಇವರು ಮುದುಕರಾಗಿರ್ತಾರೆ ಎನಿಸಿತ್ತು. ಇನ್ನು ತವರಲ್ಲೋ ರೂಪಾಳತಿ, ಏನೇ ಅಪ್ಪಿ ಏನಾದ್ರೂ ಮಾಡ್ಕೊಂಡಿದ್ದಿರೋ ಹೇಗೆ, ಇನ್ನೆಲ್ಲಾ ಸರಿಯಾಗ್ತಿತ್ತು ಅಂತ ಪರೋಕ್ಷವಾಗಿ ಕೇಳಿದ್ರೆ ಈ ರೂಪ ಅದಕ್ಕೆ ಉತ್ತರ ಕೊಡದೆ ಹೋಗೋಳು. ಇವಳಿಗೋ ಆಫೀಸ್ನಲ್ಲಿ ಗೆಳತಿಯರ ಸೇರಿದಾಗ ಹೆಣ್ಮಕ್ಳಿಗೆ ಮಕ್ಕಳು ಹಡದ ಮೇಲೆ ಮೊದ್ಲಿನ ತರಹ ಫ್ರೀಯಾಗಿ ಇರೋಕೆ ಆಗಲ್ಲ, ಫಿಟ್ನೆಸ್ ಕೂಡ ಹಾಳಾಗುತ್ತೆ ಅಂತೆಲ್ಲ ಮಾತಾಡ್ಕೊಂಡಿದ್ದು ನೆನಪಾಗ್ತಿತ್ತು. ಇದ್ರ ಜೊತೆಗೆ ತನ್ನ ಅಮ್ಮನ ಕಾಲದಲ್ಲ ಮದ್ವೆ ಆದ ಕೂಡೇನೆ ಮಕ್ಕಳು ಮರಿ ಅಂತ ಅವರನ್ನ ದೊಡ್ಡ ಮಾಡೋದ್ರಲ್ಲಿ ಅವ್ರ ಎಲ್ಲಾ ಸುಖನು ಕಳ್ಕೊಂಡಿದ್ದಾರೆ, ನಮ್ ಬದುಕು ಹಾಗಿರಬಾರದು ಎಂಬ ಆಸೆ. ಕೀರ್ತನ್ ಹತ್ರ ಕೇಳಿದ್ರೆ ಅವನು ಮುಗುಳು ಮುಗುಳು ನಕ್ಕು ಮಾತನ್ನು ದಿಕ್ಕು ತಪ್ಪಿಸೋದ್ರಲ್ಲಿ ನಿಸ್ಸೀಮ. ಇದ್ರ ಮಧ್ಯೆ ರೂಪಾಳ ತಂಗಿ ರಶ್ಮಿ ಮದ್ವೆ ಫಿಕ್ಸ್ ಆಯ್ತು. ಅವಾಗ ಈ ರೂಪ, ಅಯ್ಯೋ ತಂಗಿ ಮದ್ವೆಲಿ ನಾನು ಹೊಟ್ಟೆ ಹೊತ್ಕೊಂಡು ತಿರುಗೋದಕ್ಕೆ ನಾಚಿಕೆ ಆಗಿ ಓಡಾಡ್ಕೊಂಡು ಇರೋಕು ಆಗಲ್ಲ, ಅದು ಮುಗಿಲಿ ಅಂತ
ಅಂತ ನೆಪ ಹೇಳಿದ್ಲು. ಹಾಗೆ ವರ್ಷ ಕೊಳೆಯೋದ್ರಲ್ಲಿ ಕೀರ್ತನ್ ಚಿಕ್ಕಪ್ಪನ ಮಗನ ನಿಶ್ಚಿತಾರ್ಥ ಮದುವೆ ಹೇಳಿದಾಗ ಇಷ್ಟು ದಿವಸವೇ ಕಳಿತು, ಒಂದು ಕಾರ್ಯಕ್ರಮ ಮುಗಿದು ಹೋಗ್ಲಿ ಅಂತ ಮುಂದಕ್ಕೆ ಹಾಕಾಯ್ತು. ಇವಳ ಆಲೋಚನೆ ಎಲ್ಲಿವರೆಗಂದ್ರೆ ಹತ್ತಿರದವರು

ಇಬ್ರು ಒಂದೇ ಸಲ ಗರ್ಭಿಣಿ ಆದ್ರೆ ನೋಡಿದ ಜನರು ಇವರನ್ನೂ ಅಲ್ಲದೆ ಮಕ್ಕಳನ್ನೂ ಹೋಲಿಕೆ ಮಾಡ್ತಾರೆ, ಅದೂ ಸಮಸ್ಯೆ ಆಗುತ್ತೆ ಎನ್ನುವರಿಗಿತ್ತು. ಇವೆಲ್ಲ ಸಮಸ್ಯೆ ಅಂತ ಅನ್ಸಿಕೊಳ್ಳಲ್ಲ, ಎಲ್ಲವೂ ಸಹಜವಾಗಿ ಬಂದು ಹೋಗುವಂತವು. ಇವನ್ನೆಲ್ಲ ಎದುರಿಸ್ತಾನೆ ಮುಂದಕ್ಕೆ ಹೋಗ್ಬೇಕು ಅನ್ನೋ ಕಾಮನ್ ಸಿಲ್ದೆ ಒಟ್ನಲ್ಲಿ ಭಟ್ರ ಮಗಳಿಗೆ ಹುಟ್ಟೋಕೆ ದಿವಸ ಇಲ್ಲ ಅನ್ನೋ ಗಾದೆ ಅಂತಾಯ್ತು. ಇತ್ತೀಚೆಗೆ ವಿಮಲಕ್ಕಂಗೆ ಕಣ್ಣಿನ ಸಮಸ್ಯೆಯಾಗಿ ಡಾಕ್ಟರ್ ಆಪರೇಷನ್ ಆಗ್ಲೇಬೇಕೆಂದು ಹೇಳಿದ್ದರು. ಇದನ್ನ ಮಗನಿಗೆ ತಿಳಿಸಿದಾಗ, ಅಮ್ಮ ನೀನು ಬೆಂಗಳೂರಿಗೆ ಬಂದ್ಬಿಡು, ಊರಲ್ಲಿ ನಿನಗೆ ರೆಸ್ಟ್ ಆಗಲ್ಲ, ನಾವೇ ವರ್ಕ್ ಫ್ರಮ್ ಹೋಮ್ ತಗೊಂಡು ಬರೋಣ ಅಂದ್ರೆ ಹಳ್ಳಿಲಿ ನೆಟ್ವರ್ಕ್ ಸರಿ ಇರಲ್ಲ, ಇಲ್ಲಾದ್ರೆ ಹೇಗೂ ಆಗ್ತೆ ಎಂದ. ವಿಮಲಕ್ಕನ ಗಂಡನು ಇದಕ್ಕೆ ಒಪ್ಕೊಂಡಿದ್ರಿಂದ ಇಲ್ಲವೆನ್ನುವುದಕ್ಕಾಗ್ಲಿಲ್ಲ. ಮಗ ಸೊಸೆಯ ಇಚ್ಛೆಯಂತೆ ವಿಮಲಕ್ಕ ಬೆಂಗಳೂರಿಗೆ ಹೋಗಿ ಕಣ್ಣಿನ ಆಪರೇಷನ್ ಕೂಡ ಮುಗಿಯಿತು. 4 ದಿವಸ ಮಸೊಸೆ ಇಬ್ರು ರಜೆ ಹಾಕಿದ್ದರು. ವಿಮಲಕ್ಕನಿಗೆ ಯಾವ ಕೆಲಸವನ್ನು ಮಾಡುವುದಕ್ಕೆ ಬಿಡಲಿಲ್ಲ, ಬಟ್ಟೆ ಕೂಡ ಸೊಸೆಯೇ ವಾಷಿಂಗ್ ಮಷೀನ್ಗೆ ಹಾಕುತ್ತಿದ್ದಳು. 15 ದಿನ ರೆಸ್ಟ್ ಮುಗಿಸಿ ಊರಿಗೆ ಹೊರಟಿದ್ದವಳನ್ನು ಆಗ ಕೀರ್ತನ್ ತಡೆದು, ಅಮ್ಮ ಇನ್ನು ಯಾವಾಗ್ಲೋ ಬೆಂಗಳೂರಿಗೆ ಬರೋದು, ಹಳ್ಳಿಲಿ ನಿನ್ಗೆ ತಾಪತ್ರಯಗಳೇ ಮುಗಿಯಲ್ಲ, ಇದೊಂದ್ ನೆಪದಲ್ಲಿ ಹೇಗೂ ಬಂದಿದ್ದೀಯ, ಪ್ಲೀಸ್ ಇನ್ನೊಂದು ವಾರ ಇದ್ದೋಗು ಎಂದು ಚಿಕ್ಕ ಮಳ ತರ ಹಠ ಮಾಡಿದಾಗ ವಿಮಲಕ್ಕ ಉಳಿಯಲೇಬೇಕಾಯ್ತು. ಅದೊಂದು ದಿನ ವಿಮಲಕ್ಕನಿಗೆ ಯಾಕೋ ತಲೆನೋವು ಶುರುವಾಗಿ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡು ಮಲಗಿದ್ದಳು. ಚೆನ್ನಾಗಿ ನಿದ್ರೆ ಹತ್ತು ಬಿಟ್ಟಿತ್ತು. ಎಚ್ಚರವಾಗಿ ಕಣ್ಣು ಬಿಟ್ಟರೆ ಆಗಲೇ ಸೂರ್ಯ ಮುಳುಗುವ ತಯಾರಿಯಲ್ಲಿದ್ದ. ಅಬ್ಬ ಎಷ್ಟೊತ್ತು ಮಲಗಿಬಿಟ್ಟೆ ಎನಿಸಿದರೂ ಮಧ್ಯಾಹ್ನದಲ್ಲಿ ಇದ್ದ ತಲೆಭಾರ ಸ್ವಲ್ಪ ಕಡಿಮೆಯಾಗಿ ಮೈ ಹೊಗರವಾಗಿತ್ತು. ಅಷ್ಟರಲ್ಲಿ ಕಿರಣ್ ಎಂದು ಕರೆಯುತ್ತಾ ಸೊಸೆ ರೂಪ ಮಹಡಿ ಹತ್ತಿದ ಸದ್ದು ಕೇಳಿಸಿತು. ಕೀರ್ತನ್ ನನಗೆ ಮತ್ತೆ ಜರ್ಮನಿಗೆ ಕಳುಹಿಸುತ್ತಿದ್ದಾರೆ ಎಂದಳು ಖುಷಿಯಿಂದ. ಎಷ್ಟು ದಿವಸದ ಮಟ್ಟಿಗೆ ಕೇಳಿದ ಕೀರ್ತನ್. ವರ್ಷವೋ ವರ್ಷವೋ ಇರಬಹುದು ಎಂದಳು ರೂಪ. ಜರ್ಮನಿಗೆ ನೀನು ಹೋಗ್ಲೇಬೇಕಾ? ಹೌದು, ನನ್ನ ಕರಿಯರ್ ದೃಷ್ಟಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್, ಯಾಕೆ ಹಾಗೆ ಕೇಳಿದೆ ಅನುಮಾನಿಸಿದಳು ರೂಪ. ಕೀರ್ತನ್ ಮಾತಾಡಲಿಲ್ಲ. ಅಂದಾಗೆ ನಾಡಿದ್ದು ಅತ್ತೆದು ಬರ್ತ್ಡೇ ಇದೆ ಕಣೋ, ಬರ್ತ್ಡೇಗೆ ಸರ್ಪ್ರೈಸ್ ಆಗಿ ಏನಾದ್ರೂ ಕೊಡ್ಬೇಕು, ಅವರಿಗೆ ಏನಿಷ್ಟ ಯಾಕೆ? ಆಶ್ಚರ್ಯದಿಂದ ರೂಪಾಳ ಮುಖ ನೋಡಿದ ಕೀರ್ತನ್. ಅಯ್ಯೋ ಗಿಫ್ಟ್ ತರೋಕೆ ಕಣೋ ಎಂದಳು ರೂಪ. ಸೀರೆ ಎಂದವ ಸಡನ್ ಆಗಿ ಅಮ್ಮನಿಗೆ ತುಂಬಾ ಇಷ್ಟವಾಗಿದ್ದು ಇನ್ನೂ ಒಂದಿದೆ ಹೇಳ್ಲಾ ಎಂದು ಕೀಟಲೆ ಮಾಡಿದ್ದ ಕೀರ್ತನ್. ಏನು ಬೇಗ ಹೇಳೋ, ರೂಪ ಅವಸರಿಸಿದಳು. ಇವರು ಬೇಗ ಒಂದು ಪಾಪು ಕೊಟ್ರೆ ಖುಷಿಯಾಗುತ್ತೆ ಅಂತಿದ್ರು ಎಂದು ನಕ್ಕ. ಇದನ್ ಯಾರಾದ್ರೂ ಗಿಫ್ಟ್ ಅಂತಾರ ಸಿಡುಕಿದಳು ರೂಪ. ಅಲ್ವೇ, ನಿನ್ನ ಅಮ್ಮನಾಗ್ಲಿ ನನ್ನ ಅಮ್ಮನಾಗ್ಲಿ ಇದಕ್ಕಿಂತ ಒಳ್ಳೆ ಗಿಫ್ಟ್ ಕೇಳ ಸಾಧ್ಯನಾ? ರೂಪ ಮಾತಾಡಲಿಲ್ಲ. ರೂಪಾಳ ಗಲ್ಲಕ್ಕೆ ಬೆರಳಿಟ್ಟು ಮುಖ ಎತ್ತಿ ಹಿಡಿದು, ಇದೇನೆ ಮಗು ಅಂದ್ರೆ ಮುಖ ಯಾಕೆ ಉದಿಸ್ಕೊಂಡೆ ಕೇಳಿದ ಕೀರ್ತನ್. ಇನ್ನೇನ್ ಮತ್ತೆ, ಮದುವೆ ಆಗೋದೇ ತಡ, ಇವರದ್ದ ಇದೇ ಹಾಡು, ನನಗಂತೂ ಇನ್ನೂ ಏನೆಲ್ಲಾ ಕನಸುಗಳಿವೆ ಅವೆಲ್ಲ ಮುಗಿಬೇಕು. ಅಯ್ಯೋ ಅಮ್ಮ ಕೇಳಿಲ್ಲ ಕಣೆ, ನಾನೇ ಅವರ ಆಸೆಯನ್ನ ಹೇಳದೆ ಅಷ್ಟೇ. ಅಷ್ಟಕ್ಕೂ ಅವರು ಮೊಮ್ಮಕ್ಕಳನ್ನ ಆಸೆ ಪಡೋದ್ರಲ್ಲಿ ಏನಪ್ಪಿದೆ ಹೇಳು, ಈಗಾಗ್ಲೇ ನಮ್ಗೆ ಮದುವೆ ಆಗಿ 3 ವರ್ಷ ಕಳೆದಿದೆ, ಇನ್ನೂ ಮುಂದೂಡಿದ್ರೆ ನಮ್ದೇ ತಪ್ಪಲ್ವಾ? ಸರಿ ಹೋಯ್ತು, ನೀನು ಅದೇ ಸಾಲಿಗೆ ಸೇರ್ಬಿಟ್ಯಾ, ಈಗ ಗೊತ್ತಾಯ್ತು ನಿನಗೆ ನಾನು ಫಾರಿನ್ ಹೋದ್ದು ಯಾಕೆ ಇಷ್ಟ ಅಲ್ಲ ಅಂತ. ನೋಡು ಕೀರ್ತನ್, ನನಗಂತೂ ಈ ಬಸ್ರು ಬಾಣಂತಿ ಮಕ್ಕಳು ಮರಿ ಇದ್ರಲ್ಲೆಲ್ಲ ಆಸಕ್ತಿನೇ ಇಲ್ಲ. ಈಗಂತೂ ಹಣ ಕೊಟ್ರೆ ಮಗನೂ ಹಡೆದು ಕೊಡ್ತಾರೆ, ಅನಾಥ ಮಕ್ಕಳು ಸಿಗ್ತಾರೆ. ಇಷ್ಟೆಲ್ಲಾ ಮುಂದುವರೆದಾಗ ಯಾಕೆ ತಲೆಬಿಸಿ ಮಾಡ್ಕೊಳ್ಳೋದು? ಯಾವ್ದಕ್ಕೂ ನಾನು ಫಾರಿನ್ ಹೋಗ್ ಬಂದ್ಮೇಲೆ ಆಲೋಚನೆ ಮಾಡಿದ್ರಾಯ್ತು ಎಂದು ಮುಲಾಜಿಲ್ಲದೆ ಹೇಳಿಬಿಟ್ಟಳು ರೂಪ. ರೂಮಿನಲ್ಲಿ ತಲೆ ಬಾಚಿಕೊಳ್ಳುತ್ತಿದ್ದ ಅಕ್ಕನಿಗೆ ಅಲ್ಲೇ ಪಕ್ಕದ ಹಾಲ್ನಲ್ಲಿ ಮಗ ಸೊಸೆ ಇಬ್ರು ಮಾತಾಡುತ್ತಿದ್ದುದು ಸ್ಪಷ್ಟವಾಗಿ ಕೇಳುತ್ತಿತ್ತು. ರೂಪಾಳ ಮಾತು ಕೇಳಿದಾಗ ಒಮ್ಮೆ ಆಶ್ಚರ್ಯವಾಯ್ತು, ಆಕೆ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಇವಳಿಗೆ ಭವಿಷ್ಯಕ್ಕಿಂತ ಫಾರಿನ್ಗೆ ಹೋಗೋದೇ ಮುಖ್ಯವಾ? ಅಲ್ಲ, ನಾವು ಬೇಕೆಂದಾಗ ಎಲ್ಲವೂ ಸಿಗುವಂತಿದ್ರೆ ಒಂದು ಮಗುವಿಗಾಗಿ ಏನೆಲ್ಲ ಹರಕೆ, ಹೋಮ, ಹವನ, ಔಷಧಿ ಇವೆಲ್ಲದರ ಅವಶ್ಯಕತೆ ಇದೆ ಎನಿಸಿತು. ಅವರ ಮಾತುಕತೆ ಮುಂದುವರೆದಿತ್ತು. ಅಲ್ವೇ ರೂಪ, ನಿನಗೆ ನಮ್ದೇ ಆದ ಮಕ್ಕಳು ಬೇಕಂತ ಆಸೆನೇ ಇಲ್ವೇನೆ? ಕೀರ್ತನ್ ಮಾತಿನಲ್ಲಿ ನೋವಿತ್ತು. ಇಲ್ಲ, ನನಗೆ ಅಂತಹ ಆಸೆಗಳೇನೂ ಇಲ್ಲ. ಇಷ್ಟಕ್ಕೂ ನಿನಗೆ ಈಗಲೇ ಮಗು ಬೇಕೆಂತಿದ್ರೆ ನಾನು ಡೈವೋರ್ಸ್ ಕೊಡ್ತೀನಿ, ಬೇರೆ ಮದುವೆ ಆಗು. ಉತ್ತರ ಖಡಾಖಂಡಿತವಾಗಿತ್ತು. ಕೀರ್ತನ್ ಮಾತಾಡಲಿಲ್ಲ, ಅವನಿಗೆ ಮಾತು ಬೇಕೆನಿಸಲಿಲ್ಲ. ವಿಮಲಕ್ಕ ಎಲ್ಲವನ್ನೂ ಕೇಳಿಸಿಕೊಂಡರೂ ಗಂಡ ಹೆಂಡತಿಯ ಮಧ್ಯೆ ಬರಲಿಲ್ಲ. ಹಾಗೇನಾದ್ರೂ ಬಂದಿದ್ದರೆ ಪ್ರಾಮಾಣಿಕವಾಗಿ ಅವಳು ಮಗನ ಪರ ಮಾತನಾಡುತ್ತಿದ್ದಳು. ಆಗ ಸೊಸೆಯ ಕೋಪ ಇನ್ನಷ್ಟು ಹೆಚ್ಚುತ್ತಿತ್ತು. ವಿಮಲಕ್ಕ ಮಗನ ಮದುವೆಗೆ ಮೊದಲು ಒಮ್ಮೆ ಹೇಳಿದ್ದಳು, ಕೀರ್ತನ್ ನೀವೆಲ್ಲ ಚೆನ್ನಾಗಿ ಓದಿಕೊಂಡವರು, ಹೆಚ್ಚೇನೂ ಹೇಳಬೇಕಿಲ್ಲ. ಆದ್ರೂ ಅಮ್ಮನಾಗಿ ಒಂದು ಮಾತು, ನೀವಿಬ್ರು ಪರಸ್ಪರ ಪ್ರೀತಿಸಿದವರೇ ಆಗಿದ್ರು ಮದುವೆಗೆ ಮೊದಲಿನ ಬದುಕೇ ಬೇರೆ, ನಂತರದ್ ಬೇರೆ. ಮದುವೆ ಆಗಿ ಸಂಸಾರ ಅಂತ ಶುರುವಾದ್ಮೇಲೆ ನಿಮ್ದೇ ಆದ ಜವಾಬ್ದಾರಿಗಳಿರುತ್ತವೆ. ಕೂಡಿ ಜೀವನ ಸಾಗಿಸುವಾಗ ಎಷ್ಟು ಒಳ್ಳೆಯವರೇ ಇರಲಿ, ಎಲ್ಲಾ ವೇಳೆಯಲ್ಲೂ ಮನಸ್ಥಿತಿ, ಸಮಯ, ಸಂದರ್ಭ ಸರಿ ಇರಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಮಾತು ಬರೋದು ಸಹಜ. ಹಾಗೇನಾದ್ರೂ ಮಾತು ಬಂದಾಗ ಅದು ತಪ್ಪೋ ಸರಿಯೋ ಎಂದು ವಾದಿಸದೆ ಸುಮ್ಮನಿದ್ದು ಬಿಡು. ಯಾವತ್ತೂ ಆಕೆ ಕಣ್ಣಲ್ಲಿ ನೀರು ತರಿಸೋ ಕೆಲಸ ಮಾಡಬೇಡ, ನಮ್ಗೆ ಒಳ್ಳೇದಾಗಲ್ಲ. ಕೋಪ ತಣ್ಣಗಾದ್ಮೇಲೆ
ಪರಸ್ಪರ ಸಾರಿ ಕೇಳಿಕೊಂಡು ನಡೆದಿದ್ದನ್ನ ಮರೆತು ಮತ್ತೆ ಮೊದಲಿನಂತೆ ಖುಷಿಯಾಗಿರಿ ಎಂದು ಹೇಳಿದ್ದಳು. ಕೀರ್ತನ್ ಬಹುಶಃ ಹಾಗೆ ನಡೆದುಕೊಂಡ. ಆದ್ರೆ ರೂಪಾ ಹೆಣ್ಮಗಳಾಗಿ ಇದ್ಯಾಕೆ ಭಾವನೆಯೇ ಇಲ್ಲದವರ ತರಹ ವರ್ತಿಸುತ್ತಿದ್ದ?

0: ಹೆಣ್ಣಿನ ಸಹಜ ಆಸೆ ಕನಸು ಯಾವುದೂ ಇವಳಲ್ಲಿ ಇಲ್ವೇ? ಹಾಗಂತ ಮುಗ್ಧೆ ಎನ್ನುವಂತೆಯೂ ಇಲ್ಲ. ಆದರೆ ಅತ್ತು ಡೈವೋರ್ಸ್ ತನಕ ಹೋಗಿದ್ದು ವಿಮಲಕ್ಕನಿಗೆ ಬೇಸರ ತಂದರೂ ಆಶ್ಚರ್ಯವೆನಿಸಲಿಲ್ಲ. ಎಲ್ಲಾ ಸಮಸ್ಯೆಗಳಿಗೂ ಡೈವೋರ್ಸೇ ಪರಿಹಾರ ಅಂದ್ಕೊಂಡಿದ್ದಾರೆ ಎಂದು ಬೇಸರಿಸಿಕೊಂಡಳು. ಹಳ್ಳಿಗೆ ಬಂದ ಮೇಲೂ ವಿಮಲಕ್ಕನಿಗೆ ಇದೇ ವಿಚಾರ ಮನಸ್ಸಲ್ಲಿ ಕೊರೆಯುತ್ತಿತ್ತು. ಆದರೆ ಒಂದಂತೂ ಸ್ಪಷ್ಟವಾಯಿತು, ಈಗಿನವರು ಅಮ್ಮನಾಗುವುದೆಂದರೆ ತುಂಬಾ ಹಗುರವಾಗಿ ಪರಿಗಣಿಸಿದ್ದಾರೆ ಎಂಬುದು. ಆದರೆ ಇದನ್ನು ಹೀಗೆ ಬಿಡುವುದು ಸರಿ ಎನಿಸಲಿಲ್ಲ. ಹೇಗಾದರೂ ಮಾಡಿ ತಿಳುವಳಿಕೆ ಹೇಳಲೇಬೇಕಿತ್ತು. ಹಾಗಂತ ಸೊಸೆಗೆ ಬುದ್ಧಿ ಹೇಳುವುದಕ್ಕೆ ಹೋದರೆ ತಪ್ಪಾಗುತ್ತೆ, ಸಮಸ್ಯೆ ಇನ್ನಷ್ಟು ದೊಡ್ಡದಾಗಬಹುದು. ಇಂಥವೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಬಗೆಹರಿಸೋದೇ ತಾಳ್ಮೆ ಬುದ್ಧಿವಂತಿಕೆ ಎರಡೂ ಬೇಕು ಎನಿಸಿತು. ಒಂದು ದಿನ ವನಜಾರನ್ನು ಮಾತಾಡಿಸುವ ನೆಪದಲ್ಲಿ ವಿಮಲಕ್ಕ ರೂಪಾಳ ತವರಿಗೆ ಹೊರಟಳು. ರೂಪಾಳ ತಾಯಿ ವನಜಾ ತುಂಬಾ ಒಳ್ಳೆಯ ಹೆಂಗಸು, ಕಷ್ಟ ನಷ್ಟ ನೋವುಗಳನ್ನೆಲ್ಲ ಉಂಡು ಬಂದವರು. ಅಪರೂಪಕ್ಕೆ ಬೀಗಿತ್ತಿ ಮನೆಗೆ ಬಂದಿದ್ದು ವನಜಾರಿಗೆ ತುಂಬಾ ಖುಷಿ ಕೊಟ್ಟಿತ್ತು. ಊಟಕ್ಕೆ ಸುಳಿಕಡುಬು ಪಕೋಡ ಎಂದೆಲ್ಲ ಮಾಡಿದ್ದರು. ಊಟ ಮನೆವಾರ್ತೆಯ ಕೆಲಸಗಳನ್ನು ಮುಗಿಸಿ ಅವರ ಮನೆಯಲ್ಲಿ ಕಂಬಳಿಯ ಮೇಲೆ ಮೆದುವಾದ ದುಪ್ಪಟಿಯನ್ನು ಹಾಸಿ ಮಲಗುವುದಕ್ಕೆ ವ್ಯವಸ್ಥೆ ಮಾಡಿದವರೇ ತಾವೂ ಬಂದರು. ಇಬ್ಬರು ಅಕ್ಕಪಕ್ಕ ಮಲಗಿದವರೇ ಲೋಕಾರೂಢಿಯಾಗಿ ಮಾತನಾಡುತ್ತಾ ತಾವು ಬೆಂಗಳೂರಿಗೆ ಹೋಗಿ ಮಕ್ಕಳ ಮಾತು ಮಗುವಿಗೋಸ್ಕರ ಡೈವೋರ್ಸ್ ತನಕ ಹೋಗಿದ್ದು ಎಲ್ಲವನ್ನು ತಿಳಿಸಿದವರೇ ವಿಮಲಕ್ಕ. ಅತ್ತಿಗೆ, ಇವತ್ತಿನ ಜೀವನ ಶೈಲಿ, ಆಹಾರ, ಕಂಪ್ಯೂಟರ್, ಮೊಬೈಲ್ ಬಳಕೆಯಿಂದ ಈಗಿನವರು ಸಂತಾನೋತ್ಪತ್ತಿಯ ಶಕ್ತಿಯನ್ನ ಕಳೆದುಕೊಳ್ತಿದ್ದಾರೆ ಅಂತ ಪತ್ರಿಕೆಯಲ್ಲಿ ರೇಡಿಯೋ ಟಿವಿಗಳಲ್ಲಿ ಪದೇ ಪದೇ ಕೇಳ್ತಾ ಇದ್ದೀವಿ. ಅದಕ್ಕೆ ನನಗೆ ಭಯ ಆಗ್ತಿದೆ. ದಯವಿಟ್ಟು ಇದನ್ನ ಕಂಪ್ಲೇಂಟ್ ಅಂತ ತಿಳಿಬೇಡಿ. ಕೋ ನಾವು ಸ್ವಲ್ಪ ಎಚ್ಚೆತ್ಕೋಬೇಕೇನೋ ಅಂತ ಅನಿಸ್ತು. ಅದಕ್ಕೆ ಮಕ್ಕಳ ಮೇಲಿನ ಕಾಳಜಿ ಜವಾಬ್ದಾರಿಯಿಂದ ಹೀಗೆ ಹೇಳಿದೆ, ನನ್ನದು ತಪ್ಪು ಎನಿಸಿದ್ರೆ ದಯವಿಟ್ಟು ಕ್ಷಮಿಸಿ ಎಂದರು ವಿನಯದಿಂದ. ವನಜಾ ತುಂಬಾ ತಿಳುವಳಿಕಸ್ತೆ, ಇದರಲ್ಲಿ ಕ್ಷಮಿಸುವಂತದ್ದು ಏನೂ ಇಲ್ಲ. ಅತ್ತಿಗೆ, ನಮ್ಮಿಬ್ಬರದ್ದು ಸ್ಥಾನ ಒಂದೇ, ಅಮ್ಮಂದಿರಾಗಿ ಇದು ನಮ್ಮ ಜವಾಬ್ದಾರಿ, ಇಬ್ಬರ ಮನಸ್ಸಿನ ತಲ್ಲಣವೂ ಒಂದೇ ಎಂದು ವಿಮಲಕ್ಕನ ಕಾಳಜಿಯನ್ನು ಬೇಸರವಿಲ್ಲದೆ ಒಪ್ಪಿಕೊಂಡರು. ವಿಮಲಕ್ಕ ಮತ್ತು ವನಜಾ ಇಬ್ಬರು ತಾವು ಮಾತಾಡಿದ್ದನ್ನು ಗುಟ್ಟಾಗೇ ಇಟ್ಟರು. ಈ ಸಲ ಊರಿಗೆ ಬಂದಾಗ ವನಜಾ ತಡ ಮಾಡಲಿಲ್ಲ. ನೇರ ಮಗಳೇ, ಒಂದು ಮಾತು, ಕಂಪನಿಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ನೀನು ಫಾರಿನ್ ಹೋಗೋದನ್ನ ಮುಂದಕ್ಕೆ ಹಾಕಿದ್ರೆ ಒಳ್ಳೆಯದಿತ್ತು ಎಂದರು. ಯಾಕೆ? ಪ್ರಶ್ನಾರ್ಥಕವಾಗಿ ನೋಡಿದಳು ರೂಪ. ಏನಿಲ್ಲ, ಲೇಡಿ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ. ಯಾರಿಗೆ? ಮತ್ತಾರಿಗೆ? ನಿನ್ನನ್ನೇ ಕರ್ಕೊಂಡು ಹೋಗ್ತೀನಿ ಎಂದಳು ವನಜಾ. ನನಗೇನಾಗಿದೆ? ಆಶ್ಚರ್ಯವಾಯ್ತು ರೂಪಾಳಿಗೆ. ಅದನ್ನೆಲ್ಲ ಡಾಕ್ಟರ್ ಹೇಳ್ತಾರೆ. ವನಜಾಳ ಮಾತು ಗಂಭೀರವಾಗಿತ್ತು. ಅಮ್ಮ ಪ್ಲೀಸ್ ಅದೇ ಡೈಲಾಗ್ ಹೇಳ್ಬೇಕು, ಹೆಣ್ಣಾದವಳು ಹಡಿಲೇಬೇಕು ಅಂತ ಶಾಸ್ತ್ರ ಇದೆಯಾ? ಸಿಡುಕಿದಳು ರೂಪ. ನೋಡು, ನಿನ್ನ ಉದ್ದಟತನದ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ಮಕ್ಕಳು ಆಗೋದೇ ಇಲ್ಲ ಅಂತ ಅಂದ್ರೆ ಅದು ದೈವಿಶ್ಚೆ, ಆದ್ರೆ ಬೇತ ಮಾಡಿಕೊಳ್ಳದೆ ಇರುವುದು ನಮ್ಮ ಸ್ವಾರ್ಥ. ತಾಯ್ತನ ಅನ್ನೋದು ಪ್ರಕೃತಿಯ ಕೊಡುಗೆ ಕಣೆ, ಹಾಗೆ ನಮ್ಮ ಅವಸ್ಥೆಗಳಾದ ಬಾಲ್ಯ ಯೌವನ ಮುಪ್ಪು ಕೂಡ ಪರಸ್ಪರ ಅವಲಂಬನೆಯ ಅವಶ್ಯಕತೆ ಇದೆ ಅಂತ. ಬಾಲ್ಯದಲ್ಲಿ ತಂದೆ ತಾಯಿ, ಯೌವನದಲ್ಲಿ ಗಂಡ, ಮುಪ್ಪಲ್ಲಿ ಮಕ್ಕಳು ಆಸರೆ ಬೇಕು ಅಂತ ಹೇಳೋದು. ನಮ್ಮ ಸ್ವಾರ್ಥಕ್ಕೆ ಪ್ರಕೃತಿನ ಬದಲಾಯಿಸಕ್ ಹೋದ್ರೆ ಸೋಲು ತಪ್ಪಿದ್ದಲ್ಲ. ನೀನು ವಿದ್ಯಾವಂತೆ, ವಿಚಾರ ಮಾಡು, ಆವಾಗ ನಿನ್ ಮನಸ್ಸಲ್ಲಿ ಹುಟ್ಟೋ ಎಲ್ಲಾ ಪ್ರಶ್ನೆಗಳಿಗೆ ನಿನ್ನಲ್ಲೇ ಉತ್ತರನೂ ಸಿಗುತ್ತೆ. ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿಯನ್ನು ಕಳ್ಕೊಂಡಾಗ್ಲೆ ನಮ್ಗೆ ಅದ್ರ ನಿಜವಾದ ಬೆಲೆ ಗೊತ್ತಾಗೋದು. ಅರೆ, ಕಳೆದುಕೊಳ್ಳೋಕು ಮುಂಚೆನೆ ಅದ್ರ ಬೆಲೆ ನಿನ್ಗೆ ತಿಳಿಲಿ ಅಂತ ಪ್ರೀತಿಯಿಂದ ಹಾರೈಸ್ತೀನಿ. ಅಮ್ಮನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕೆ ಅಮ್ಮನೇ ಆಗ್ಬೇಕು ಅಂತ ಏನಿಲ್ಲ, ಆ ಮನ್ಸ್ ಬೇಕು ಅಷ್ಟೇ. ನೀನು ಫಾರಿನ್ಗೆ ಹೋಗೋದ ಮೊದಲು 10 ಸಲ ಯೋಚಿಸು ಎಂದ ವನಜಾರಿಗೆ ದುಃಖ ಒತ್ತರಿಸಿ ಬಂತು. ಕಣ್ಣಿಗೆ ಸೆರಗು ಒತ್ತಿಕೊಂಡು ಆಚೆ ನಡೆದು ಬಿಟ್ಟರು. ಅಮ್ಮನ ಕಣ್ಣೀರಿಗೆ ರೂಪ ಸಂಪೂರ್ಣ ಕರಗಿದ್ದಳು. ಅಮ್ಮನ ಕಾಳಜಿ, ತನ್ನ ತಪ್ಪು ಎಲ್ಲವೂ ಅರಿವಾಗಿತ್ತು ಅವಳಿಗೆ. ಕೂಡಲೇ ಜರ್ಮನಿಗೆ ಹೋಗುವ ವಿಚಾರವನ್ನು ಕೈಬಿಟ್ಟು ತಾಯಿಯಾಗುವ ನಿರ್ಧಾರಕ್ಕೆ ಬಂದಳು. ಇದೇ ವೇಳೆಗೆ ರೂಪಾಳ ತಂಗಿ ರಶ್ಮಿ ತಾಯಿಯಾಗುತ್ತಿದ್ದಾಳೆ ಎನ್ನುವ ಸುದ್ದಿಯೂ ಬಂತು. ರೂಪಾಳಿಗೆ ಈಗ ಅದೇನೋ ತಳಮಳ, ಆತಂಕ, ಅಪರಾಧಿ ಭಾವ. ರಶ್ಮಿಗೆ ಮಗುವಾಯ್ತು, ಆದರೆ ರೂಪಾಳಲ್ಲಿ ತಾಯಿಯಾಗುವ ಯಾವ ಲಕ್ಷಣವೂ ಕಾಣಲಿಲ್ಲ. ರೂಪ ತಡ ಮಾಡಲಿಲ್ಲ, ಕೂಡಲೇ ಕೀರ್ತನ್ ಜೊತೆ ಲೇ ಡಾಕ್ಟರ್ ಭೇಟಿಯಾದಳು. ಎಲ್ಲಾ ವಿಚಾರ ಕೇಳಿ ತಿಳಿದುಕೊಂಡ ಡಾಕ್ಟರ್, ಮೇಡಮ್ ನೀವು ಎಜುಕೇಟೆಡ್ ಇದ್ದೀರಾ, ಆದ್ರೂ ಯಾಕೆ ಹೀಗ್ ಮಾಡ್ಕೊಂಡ್ರಿ? ಮೊದಲ ಮಗು ಆಗೋ ತನಕ ಏನು ಮಾಡ್ಕೊಳ್ಳಕ್ಕೆ ಹೋಗ್ಬಾರ್ದಿತ್ತು. ಮೊದ್ಲು ಗರ್ಭ ಮುಂದಕ್ಕೆ ಹಾಕೋಕೆ ಅಂತ, ನಂತರ ಗರ್ಭ ನಿಲ್ಬೇಕು ಅಂತ, ನಿಮ್ಗೆ ಬೇಕಾದಂತೆ ಅದು ಇದು ಅಂತ ಪ್ರಯೋಗ ಮಾಡ್ತೀರಾ, ಆಮೇಲೆ ಸಮಸ್ಯೆ ಶುರುವಾಗಿದ್ದೆ ಡಾಕ್ಟರ್ ಹತ್ರ ಓಡಿ ಬರ್ತೀರಾ, ಕೆಲವೊಮ್ಮೆ ಟೈಮ್ ಮೀರುಲೆ. ಟೆಸ್ಟ್ ರಿಪೋರ್ಟ್ ಪ್ರಕಾರ ನಿಮ್ಗೆ ಥೈರಾಯ್ಡ್ ಶುರುವಾಗಿದೆ, ಹಾಗಂತ ನಿರಾಸೆ ಪಡಬೇಕಿಲ್ಲ ಎನ್ನುತ್ತಾ ಕೆಲವು ಔಷಧಿ ಮಾತ್ರೆಗಳನ್ನೆಲ್ಲ ಬರೆದು ಸೂಕ್ತ ವ್ಯಾಯಾಮ ಡಯಟ್ ಕೂಡ ಹೇಳಿದ್ರು. ಆ ದಿನ ರೂಪಾ ತಂಗಿ ರಶ್ಮಿಯ ಮಗಳನ್ನು ತೊಟ್ಟಿಲಿಗೆ ಹಾಕುವ ಕಾರ್ಯಕ್ರಮವಿತ್ತು. ರೂಪಾ ಕೂಡ ಬಂದಿದ್ದಳು. ಆ ಪುಟ್ಟ ಕಂದನ ಅಳು, ತಾಯಿಯನ್ನು ಕಂಡಾಗ ಅದಕ್ಕಾಗುವ ಸಂತೋಷ, ಮಗುವನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಎದಲು ಕುಡಿಸುವಾಗ ತಾಯಿ ಮುಖದಲ್ಲಿಯ ತೃಪ್ತಿ, ಮಗುವಿನ ಚೇಷ್ಟೆ ಹಠ, ಅದರ ಆಟಪಾಠಗಳ ಜೊತೆ ಅದು ಉಚ್ಚ ಹೊಯ್ಯೋದು ಕಕ್ಕಾ ಮಾಡೋದನ್ನು ಸಂಭ್ರಮಿಸುವ ತಾಯ್ತನದ ಬದಲಾವಣೆ ಕಂಡಾಗ ರೂಪಾಳಲ್ಲಿದ್ದ ತಾಯ್ತನದ ಭಾವ ಇನ್ನಷ್ಟು ಉತ್ಕಟವಾಯಿತು. ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ಒಂದು ಕಲ್ಲು ಗುಂಡಿಗೆ ಮಾವಿನ ಚೆಂಡೆ ಕಟ್ಟಿ ಅದನ್ನು ಗುಂಡಪ್ಪ ಅಂತ ಕರೆದು ತೊಟ್ಟಿಲಲ್ಲಿ ಆಡಿಸಿ ಹಿರಿಯರೊಬ್ಬರು ಅನ್ನ ರೂಪಾಳ ಮಡಿಲಲ್ಲಿ ಇಟ್ಟು ಆಶೀರ್ವಾದ ಮಾಡಿದಾಗ ಮಗುವನ್ನೇ ತಂದು ತನ್ನ ಮಡಿಲಲ್ಲಿ ಇಟ್ಟ ಅನುಭವ ಇವಳಿಗೆ ಅದೇನು ವರ್ಣಿಸಲಾರದ ಸಂಭ್ರಮ. ಬೆಂಗಳೂರಿಗೆ ಹೋದ್ರೂ ರೂಪಾಳಿಗೆ ಮಗುವಿನ ಜೊತೆ ಕಳೆದ ಸುಂದರ ಕ್ಷಣಗಳ ಮೆಲುಕು. ಅದೇ ಆಲೋಚನೆ, ಗಂಡ ಹೆಂಡತಿ ಇಬ್ರು ದುಡಿದು ಹಣ ಮನೆ ಕಾರು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಾ ಮಾಡಿದ್ರು ಪರಿಪೂರ್ಣತೆ ಇಲ್ಲದ ಕೊರಗು. ಮಗುವನ್ನು ಪಡೆಯೋದಕ್ಕೆ ಅಂತ ಕೆಲನು ಬಿಡೋದಕ್ಕೆ ತಯಾರಿದ್ದಳು ರೂಪಾ. ಮೊದ್ಲೆಲ್ಲ ದೇವ್ರು ದಿಂಡ್ರು ಜಾತಕ ಬೇರು ಬಗಟೆ ಅಂದ್ರೆ ಮೂಢನಂಬಿಕೆ ಅಂತ ವಾದ ಮಾಡುತ್ತಿದ್ದವಳು ಇವಳು. ಆದ್ರೆ ಈಗಿನ ಪರಿಸ್ಥಿತಿ ಎಲ್ಲವನ್ನೂ ನಂಬೋಹ ಮಾಡಿತು. ಆದ್ರೆ ಅಮ್ಮನಾಗೋದು ಅಂದುಕೊಂಡಷ್ಟು ಸುಲಭದಲ್ಲಿ ಇಲ್ಲವೆನ್ನುವ ಸತ್ಯದ ಅರಿವು ಇವಳಿಗಾಗಿತ್ತು. ಇದರ ಮಧ್ಯೆಯೇ ಯಾರೂ ಊಹಿಸಿದ ಘಟನೆಯೊಂದು ನಡೆದು ಹೋಯಿತು. ರೂಪಾಳ ತಾಯಿ ವನಜಾ ಬ್ರೈನ್ ಟ್ಯೂಮರ್ ನಿಂದ ತೀರಿಕೊಂಡರು. ಅಮ್ಮನ ಸಾವು ರೂಪಾಳನ್ನು ತುಂಬಾ ಬದಲಾಯಿಸಿತ್ತು. ಪದೇ ಪದೇ ಅಮ್ಮನ ಮಾತುಗಳು, ಅವಳ ಜವಾಬ್ದಾರಿ, ಕನಸು, ಕಾಳಜಿ ಎಲ್ಲವೂ ನೆನಪಾಗಿ ದುಃಖ ಉಮ್ಮಳಿಸುತ್ತಿತ್ತು. ಅಮ್ಮನ ಆಸೆಯನ್ನು ತಾನು ಪೂರೈಸದೇ ಇಲ್ಲವೆಂಬ ಕೊರಗು ಕಾಡುವುದಕ್ಕೆ ಶುರುವಾಯಿತು. ಆಕೆಯ ತಲೆ ತುಂಬ ಅಮ್ಮ ಮಗು ಬಿಟ್ಟರೆ ಮತ್ಯಾವ ಆಲೋಚನೆಯೇ ಇಲ್ಲ. ಅಮ್ಮ ಮಾಡುತ್ತಿದ್ದ ಪೂಜೆ ಹಬ್ಬ ಸಮುದಾಯ ಎಲ್ಲವನ್ನೂ ತಾನು ಮಾಡುವುದಕ್ಕೆ ಶುರು ಮಾಡಿದಳು. ಹರಕೆ ಹವನ ಔಷಧಿ ಯಾವ ಪ್ರಯತ್ನಕ್ಕೂ ಸಂತಾನ ಭಾಗ್ಯ ಸಿಗದೇ ಇದ್ದಾಗ ನಿರಾಶಳಾದ ರೂಪ ಅನಾಥಾಶ್ರಮದ ಮಗುವನ್ನಾದರೂ ಸಾಕಬೇಕು ಕೀರ್ತನ್ ಜೊತೆ ಚರ್ಚಿಸಿದ್ದಳು. ಇನ್ನೇನು ಹಿರಿಯರ ಒಪ್ಪಿಗೆ ಪಡೆದು ಅನಾಥಾಶ್ರಮದವರ ಜೊತೆ ಮಾತಾಡಬೇಕು ಎನ್ನುವಷ್ಟರಲ್ಲಿ ದೈವ ಬಲ ರೂಪಾಳಿಗೆ ಒಲಿದು ಬಂತು. ರೂಪಾಳ ತಾಯಿಯಾಗುವ ಕನಸು ಕೈಗೂ ಸೂಚನೆ ಸಿಕ್ಕಿತು. ಆದರೆ ಈ ಸಂತಸವನ್ನು ಸಂಭ್ರಮಿಸುವುದಕ್ಕೆ ಅಮ್ಮನಿಲ್ಲ. ರೂಪಾಳಿಗೆ ಈಗ 9 ತಿಂಗಳು. ಎಂದಿನಂತೆ ಇಂದು ಪೂಜೆ ಮಾಡಿದವಳಿಗೆ ಅಮ್ಮನ ನೆನಪಾಗಿ ಒಡಲೊಳಗಿನಿಂದ ದುಃಖ ಹೊರಬಂದಿತ್ತು. ಆದರೆ ಸೊಸೆಯ ಮನಸ್ಸನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡವರು ವಿಮಲಕ್ಕ. ವನಜಾರ ಸಾವಿನ ನಂತರ ರೂಪಾಳ ಪ್ರತಿ ಹೆಜ್ಜೆಗೂ ನಿಂತು ಧೈರ್ಯ ತುಂಬಿದವರು. ಬಸುರಿ ಹೆಣ್ಣು ನೀನು ಮಗಳೇ, ಹೀಗೆಲ್ಲ ಅತ್ರೆ ಹೊಟ್ಟೆಯಲ್ಲಿರೋ ಮಗುಗೆ ತೊಂದರೆ ಆಗುತ್ತೆ. ಯಾವುದೇ ಆಯೋಚನೆಯನ್ನು ಮಾಡಬಾರದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂದ್ಕೋ. ದೇವರಿದ್ದಾನೆ. ಈಗ ನಾನಿದ್ದೀನಲ್ಲ, ನಿನ್ನ ಅತ್ತೆಯೂ ಹೌದು ಅಮ್ಮನೂ ಹೌದು ಎಂದು ಮುದ್ದಿ ಮುತ್ತು ಕೊಟ್ಟಾಗ ರೂಪ ಅಮ್ಮನ ಮಡಿಲಲ್ಲಿ ಮಗುವಾದಳು. ತಿಂಗಳು ತುಂಬಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟ ರೂಪಾಳಿಗೆ ಮರುಹುಟ್ಟು ಪಡೆದ ಅನುಭವ. ಸತ್ತ ತಾಯಿ ತನ್ನ ಮಗುವಿನ ರೂಪದಲ್ಲಿ ಪುನರ್ಜನ್ಮ ಪಡೆದಂತೆ ಭಾಸವಾಯಿತು. ಮಗುವಿನ ಅಳು ಕೇಳಿ ಅದರ ಮುಖ ನೋಡಿದಾಗ ಅದೇನೋ ಸಾರ್ಥಕ ಭಾವ. ಸ್ವರ್ಗವೇ ದರೆಗಿಳಿದಂತೆ. ವಿಮಲಕ್ಕ ಕೀರ್ತನ್ ಸಂಭ್ರಮಕ್ಕಂತೂ ಎಣೆಯೇ ಇಲ್ಲ. ಈಗ ಅಮ್ಮನಿದ್ದ ರೂಪಾಳ ಮನ ಮತ್ತೊಮ್ಮೆ ಮಿಡಿಯಿತು. ಅಮ್ಮ, ಕೊನೆಗೂ ನಾನು ಅಮ್ಮನಾದೆ ಎನ್ನುವಾಗ ಕಣ್ಣು ತುಂಬಿ ಬಂದರೂ ಮುಖದಲ್ಲಿ ಧನ್ಯತಾ ಭಾವ ಎದ್ದು ಕಾಣುತ್ತಿತ್ತು.
1: ಅಮ್ಮನಾಗುವುದೆಂದರೆ ಕಥೆ ಕೇಳಿರಿ. ಬರೆದು ಪ್ರಸ್ತುತಪಡಿಸಿದವರು ಕಲ್ಪನಾ ಹೆಗಡೆ.

0: ಸಮಯ ಆಗಿದೆ 4:33:33 ಟ್ಯೂನ್ ಮಾಡಿರುವುದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಇದು ಪರಿಮಳ ಕಾರ್ಯಕ್ರಮ.
1: ಅಮ್ಮ ಒಂದು ಕತೆ ಹೇಳಮ್ಮ.
2: ಯಾವ ಚಾನಲ್ ಹಾಕ್ಲಿ?
3: ಟಿವಿಲಿ ಬೇಡ, ನೀನ್ ಹೇಳು.

ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.

ಚಿತ್ರಗೀತೆಯನ್ನ ಕೇಳಿ. ಚಿತ್ರಗೀತೆಯನ್ನ ಕೇಳಿದ ನಂತರ ಬ್ಯಾಡಗಿ ಮೆಣಸು ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಧೂಳ್ ಚಿತ್ರದ ಹಾಡು, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ, ಹಾಡಿಗೆ ದನಿಯಾಗಿದ್ದಾರೆ ಹರಿಚರಣ್ ಮತ್ತು ನಂದಿತಾ.

ಸಮಯ ಆಗಿದೆ 4:39:30. ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಪ್ರಸಾರ ಆಗ್ತಾ ಇದೆ ಕಾರ್ಯಕ್ರಮ ಪರಿಮಳ. ಇಡೀ ದಿನದ ಒಂದು ಮುಕ್ಕಾಲು ಭಾಗದ ಕೆಲಸ ಮುಗಿದಿದೆ. ಅಡುಗೆ ತಿಂಡಿ ಬಗ್ಗೆ ಯೋಚನೆ ಮಾಡೋರಿಗೆ ಸದಾ ಅದೇ ಧ್ಯಾನ, ನಾಳೆಗೆ ಏನು, ಮಕ್ಕಳು ಸ್ಕೂಲ್ಗೆ, ಕೆಲಸಕ್ಕೆ ಹೋಗೋರ ಡಬ್ಬಿಗೆ ಏನು ಮಾಡಬೇಕು, ಇಡ್ಲಿ ದೋಸೆ ಪಲಾವ್, ಹಾಗೆ ಸಾರಿನ ಪುಡಿ ಖಾಲಿಯಾಗಿದೆ, ಪುಳಿಯೋಗರೆ ಪುಡಿ ಮಾಡಬೇಕು, ಈ ಥರದ ಒಂದಷ್ಟು ಯೋಚನೆ ಮಾಡ್ತಾ ಇರುವಂಥ ಜನ ಕೂಡ ಇದ್ದಾರೆ ಅಲ್ವಾ. ಈ ಎಲ್ಲ ಪದಾರ್ಥಗಳಲ್ಲಿ ಬಳಸುವಂಥ ವಸ್ತು ಅದು ಬ್ಯಾಡಗಿ ಮೆಣಸು. ಬಣ್ಣ ರುಚಿ ನವಿರಾದ ಖಾರಕ್ಕೆ ಹೆಸರಾಗಿದೆ ಬ್ಯಾಡಗಿ ಮೆಣಸು. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಪಾರಂಪರಿಕ ಕೃಷಿ ಮಸಾಲೆ ಪದಾರ್ಥಗಳಿಗೆ ಪ್ರಸಿದ್ಧ ದೇಶ ನಮ್ಮದು. ಮಸಾಲೆ ಪದಾರ್ಥಗಳನ್ನು ಜಗತ್ತಿಗೆ ಪರಿಚಯಿಸಿದ್ದು ಭಾರತವೇ. ಆಹಾರಕ್ಕೂ ಅಂತರಂಗಕ್ಕೂ ಸಂಬಂಧವಿದೆ. ನಮ್ಮ ಆಹಾರಗಳು ಕೇವಲ ಬಾಯಿ ಚಪಲವಾಗದೆ ಪ್ರತಿ ಆಹಾರದ ಹಿಂದೆ ಒಂದೊಂದು ಕತೆ ಇದೆ. ಇದರಿಂದಾಗಿ ಆಹಾರ ಹಾಗೂ ನಮ್ಮ ನಡುವೆ ಒಂದು ಸುಮಧುರ ಸಂಬಂಧ ಉಂಟಾಗಿದೆ. ನಮ್ಮ ಆಹಾರದಲ್ಲಿ ಸಾಂಬಾರು ಪದಾರ್ಥಗಳು ಹೆಚ್ಚಾಗಿರುತ್ತವೆ. ಸಾರು, ಪಲ್ಯ, ಹುಳಿ, ಗೊಜ್ಜು, ಪುಳಿಯೋಗರೆ, ದಾಲ್, ಸಾಂಬಾರ್, ಹೀಗೆ ಸಸ್ಯಾಹಾರಿ

ಇರಲಿ ಮಾಂಸಾಹಾರಿ ಇರಲಿ, ಎಲ್ಲದರಲ್ಲೂ ಸಾಂಬಾರು ಪುಡಿಗಳದ್ದೇ ಮೇಲುಗೈ. ಇಂತಹ ಸಾಂಬಾರು ಪದಾರ್ಥಗಳಲ್ಲಿ ಬಳಸುವ ಒಂದೊಂದು ವಸ್ತುವು ವಿಭಿನ್ನ ಬಣ್ಣ, ರುಚಿ, ಗುಣಮಟ್ಟವನ್ನ ನೀಡುತ್ತವೆ. ಸಾಂಬಾರು ಪದಾರ್ಥಗಳ ತಯಾರಿಕೆಯಲ್ಲಿ ಮೆಣಸಿನಕಾಯಿಯ ಪಾತ್ರ ಬಹುಮುಖ್ಯವಾದದ್ದು. ಅದರಲ್ಲೂ ಬ್ಯಾಡಗಿಯ ಮೆಣಸು ಇಲ್ಲ ಅಂದ್ರೆ ಯಾವ ಸಾಂಬಾರು ಪುಡಿಯೂ ಸಿದ್ಧ ಆಗೋದೇ ಇಲ್ಲ. ಕರ್ನಾಟಕದ ಬ್ಯಾಡಗಿ ಮೆಣಸಿನಕಾಯಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದೆ.

ಅಧಿಕ ಕೆಂಪು ಬಣ್ಣ, ಉತ್ತಮ ಗುಣಮಟ್ಟ, ಕಡಿಮೆ ಖಾರದ ಗುಣ, ಉತ್ತಮ ರುಚಿಯಿಂದಾಗಿ ಎಲ್ಲ ಆಹಾರ ಪದಾರ್ಥಗಳಿಗೆ ಬ್ಯಾಡಗಿಯ ಮೆಣಸು ಬೇಡಿಕೆಯನ್ನ ಹೊಂದಿದೆ. ಈ ಮೆಣಸನ್ನ ಹಿಂಡಿ ತೆಗೆದಾಗ ಬರುವ ರಸದಿಂದ ಒಂದು ರೀತಿಯ ಎಣ್ಣೆಯನ್ನು, ಬ್ಯಾಡಗಿ ಮೆಣಸಿನ ಬಣ್ಣದಿಂದ ಮಹಿಳೆಯರ ಅಲಂಕಾರದ ವಸ್ತು ಲಿಪ್ಸ್ಟಿಕ್, ನೇಲ್ ಪಾಲಿಶ್ ಅನ್ನು ಕೂಡ ತಯಾರಿಸಲಾಗುತ್ತದೆ. ಮೆಣಸಿನ ಕಾಯಿಯನ್ನ ಚಿತ್ರಾನ್ನ, ಪುಳಿಯೋಗರೆ, ಬಿಸಿಬೇಳೆಬಾತ್, ಸಾಂಬಾರ್ಗಳಲ್ಲಿ ಅಲಂಕಾರ ಹಾಗೂ ರುಚಿಗಾಗಿ ಬಳಸಿದರೆ, ಮೆಣಸಿನಕಾಯಿ ಪುಡಿಯನ್ನ ಸಾಂಬಾರು, ಪಲ್ಯ, ಗೊಜ್ಜು ಮುಂತಾದ ಅಡುಗೆಗಳಲ್ಲಿ ಯಥೇಚ್ಛವಾಗಿ ಬಳಕೆಯಾಗುತ್ತದೆ. ಬ್ಯಾಡಗಿ ಪ್ರದೇಶದ ನೀರು, ಮಣ್ಣು, ವಾತಾವರಣದಿಂದಾಗಿ ಈ ಮೆಣಸಿಗೆ ಇಂತಹ ವಿಶೇಷತೆ ದೊರಕಿದೆ. ಈ ಬ್ಯಾಡಗಿ ಮೆಣಸಿನ ಗಿಡ 40 ದಿನಕ್ಕೆ ಹೂವನ್ನ ಬಿಡಲು ಆರಂಭ ಮಾಡಿ 60-80 ದಿನಗಳಲ್ಲಿ ಸಂಪೂರ್ಣವಾಗಿ ಹೂವು, ಕಾಯಿ ಹೀಚಾಗಿ 6 ತಿಂಗಳಿಗೆ ಒಂದು ಬೆಳೆ ಬರುತ್ತದೆ. ಕೆಂಪು ಬಣ್ಣದ ಉದ್ದವಾದ ಒಣಗಿದ ಸುಕ್ಕುಗಟ್ಟಿದ ಈ ಮೆಣಸಿನ ಕಾಯಿಯ ವಾರ್ಷಿಕ ವಹಿವಾಟು 3 ಬಿಲಿಯನ್ಗೂ ಹೆಚ್ಚಾಗುತ್ತದೆ ಎನ್ನುತ್ತಾರೆ ವರ್ತಕರು. ಒಂದು ಉತ್ಪನ್ನವನ್ನ ಅದು ಸಿದ್ಧಗೊಳ್ಳುವ ಅಥವಾ ಉತ್ಪಾದನೆ ಆಗುವ ಸ್ಥಳದಿಂದ ಗುರುತಿಸಿದರೆ ಅದರ ಆಧಾರದ ಮೇಲೆಯೇ ಗುಣಮಟ್ಟವನ್ನು ನಿರ್ಧರಿಸುವುದು ಭೌಗೋಳಿಕ ಸೂಚ್ಯಂಕ, ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್. ಇದನ್ನೇ ಸಂಕ್ಷಿಪ್ತವಾಗಿ GI ಟ್ಯಾಗ್ ಅಂತ ಹೇಳ್ತಾರೆ. ಇಂತಹ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಹೊಂದಿರುವ ಕರ್ನಾಟಕದ 42 ಉತ್ಪನ್ನಗಳಲ್ಲಿ ನಮ್ಮ ಬ್ಯಾಡಗಿಯ ಮೆಣಸಿನಕಾಯಿ ಸೇರಿರುವುದು ಹೆಮ್ಮೆಯ ವಿಚಾರ. ಬದಲಾದ ವಾಯುಗುಣ, ಸೂಕ್ತ ಮಾರುಕಟ್ಟೆಯ ಕೊರತೆ, ಕೀಟಬಾಧೆ, ಅಧಿಕ ಲಾಭ ತರುವ ಇತರ ಬೆಳೆಗಳ ಆಕರ್ಷಣೆಯು ಮೆಣಸಿನಕಾಯಿ ಬೆಳೆಯುವವರ ಸಂಖ್ಯೆ ಕಡಿಮೆಯಾಗುವುದಕ್ಕೆ ಕಾರಣ ಆಗಿರಬಹುದು. ಮಸಾಲೆ ಪದಾರ್ಥಗಳಿಗೆ ಹೆಸರಾದ ನಮ್ಮ ನಾಡಿನ ಮೆಣಸಿನಕಾಯಿಯ ತಳಿಯ ಅಭಿವೃದ್ಧಿ ಆಗಬೇಕಾಗಿದೆ. ಸಂಸ್ಕರಣಾ ಘಟಕಗಳ ಸ್ಥಾಪನೆ, ಇತರೆ ಉಪ ಉತ್ಪನ್ನಗಳನ್ನು ತಯಾರಿಸುವ ಘಟಕಗಳ ಸ್ಥಾಪನೆ ಸೇರಿದ ಹಾಗೆ ಸಾವಯವ ಕೃಷಿಗೆ ಒತ್ತು ಕೊಡಬೇಕಾಗುತ್ತೆ. ಕಡಿಮೆ ರಾಸಾಯನಿಕಗಳನ್ನು ಬಳಸುವುದು ಕೂಡ ಇಂದಿನ ಅಗತ್ಯವಾಗಿದೆ. ಕೇಂದ್ರ ಸರ್ಕಾರ ಒಂದು ಜಿಲ್ಲೆ ಒಂದು ಉತ್ಪನ್ನ ಎನ್ನುವ ಪರಿಕಲ್ಪನೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮ ನಿಯಮವನ್ನು ಆರಂಭಿಸಿದೆ. ಈ ಯೋಜನೆಯಲ್ಲಿ ರಾಜ್ಯದ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮೆಣಸಿನಕಾಯಿಯ ಉತ್ಪನ್ನಗಳನ್ನು ಸೇರಿಸಿದರೆ ರೈತರಿಗೆ, ಗ್ರಾಹಕರಿಗೆ ನೆರವಾಗಬಹುದು. ಈ ಸಾಂಬಾರು ಪದಾರ್ಥಗಳ ರಾಣಿ ಬ್ಯಾಡಗಿಯ ಮೆಣಸು ಇಲ್ಲ ಅಂದರೆ ನಮ್ಮ ಅಡುಗೆ ಮನೆ, ಮದುವೆ ಮನೆಯ ಪಾಕಶಾಲೆ, ಹೋಟೆಲ್ಗಳು, ಹಾಸ್ಟೆಲ್ಗಳು, ತಿಂಡಿ ತಿನಿಸು ತಯಾರಿಸುವ ಕಂಪನಿಗಳ ವ್ಯವಹಾರ ಸಾಗೋದಿಲ್ಲ. ಅದೇ ನಮ್ಮ ಬ್ಯಾಡಗಿಯ ಮೆಣಸು ಅಡಿಗೆಯಲ್ಲಿ ಬಿದ್ದರೆ ಅಡಿಗೆ ಮಾಡುವವರು, ತಿನ್ನುವವರು ಮಾತೇ ಆಡಲ್ಲ.

ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 4:45 ಸಮಯವಾಗಿದೆ. ಪರಿಮಳ ಕಾರ್ಯಕ್ರಮದಲ್ಲಿ ಇನ್ನೀಗ ಚಿತ್ರಗೀತೆಗಳನ್ನು ಕೇಳಿ. ಹೋರಿ ಚಿತ್ರದ ಹಾಡು ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ. ರಾಮನಾರಾಯಣ್ ಅವರ ಸಾಹಿತ್ಯ, ರೇಣು ಅವರ ಸಂಗೀತವಿದೆ. ಇದರ ಜೊತೆಗೆ ಇನ್ನೊಂದು ಹಾಡು ಎಲ್ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಈ ಹಾಡು. ಜೊತೆಗೆ ಅನುರಾಧ ಶ್ರೀರಾಮ್ ಅವರು ಕೂಡ ಧ್ವನಿಯಾಗಿದ್ದಾರೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಕೇಳಿಬರುವ ಇದು ಪ್ರೀತ್ಸೊತ್ತಪ್ಪ ಚಿತ್ರದ ಗೀತೆ. ಈ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಕೇಳ್ತಾನೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ.

0: ಮರಕ್ಕೆ ನೀಡುವ ಕೊಡಲಿಯೇಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
1: ಮಲೆನಾಡಿನ ಹಕ್ಕಿಯೇ ಬಾ,
2: ಕಾಡಲಿ ತುಂಬಿರಲು ತರುಲತೆ ನಾಡಲಿ ನಲಿಯುವುದು

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಘರ್ಷಣೆ ವೇಳೆ ಮಹಿಳಾ ಪ್ರವಾಸಿಯೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ನಾಳೆ ಕರೆ ನೀಡಿರುವ ಮುಷ್ಕರವನ್ನು ಹೈಕೋರ್ಟ್ ತಡೆಹಿಡಿದಿದೆ. ಸಾರಿಗೆ ನೌಕರರಿಗೆ ಮುಷ್ಕರ ನಡೆಸದಂತೆ ಸೂಚಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿನಾಯಿಗಳು ಇರುವುದು ಆತಂಕಕಾರಿ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ಜನರು ಹಾಗೂ ವಿಶೇಷವಾಗಿ ಮಕ್ಕಳ ಮೇಲೆ ಬೀದಿನಾಯಿ ದಾಳಿ ಮಾಡಿದ ಪ್ರಕರಣಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಓಸ್ಲೋದಲ್ಲಿ ಇಂದು ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ. ನಾರ್ವೆ, ಸ್ವೀಡನ್, ಐಸ್ಲೆಂಡ್, ಫಿನ್ಲೆಂಡ್ ಮತ್ತು ಡೆನ್ಮಾರ್ಕ್ ಪ್ರಧಾನಿಗಳು ಈ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಹಾರಾಷ್ಟ್ರ ಸರ್ಕಾರವು 650,000 ಕೋಟಿ ರೂಪಾಯಿಗಳ ಪ್ರಸ್ತಾವಿತ ಹೂಡಿಕೆಯನ್ನು ಒಳಗೊಂಡ ಪರಮಾಣು ಇಂಧನ ಯೋಜನೆಗಳಿಗಾಗಿ ಪ್ರಮುಖ ಕಂಪನಿಗಳೊಂದಿಗೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆಪರೇಷನ್ ಸಿಂಧೂರ್ ಭಾರತದ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಮತ್ತು ಆರ್ಥಿಕ ಸಂಕಲ್ಪವನ್ನು ದೃಢಪಡಿಸಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ತಿಳಿಸಿದ್ದಾರೆ. ಉತ್ತರಾಖಂಡದ ಕಾರ್ಬೆಟ್ ರಾಷ್ಟೀಯ ಉದ್ಯಾನವನದಲ್ಲಿ ಕಾಡಾನೆಯೊಂದು ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಆನೆಗಳಲ್ಲಿ ಅವಳಿ ಜನನಗಳು ಅತ್ಯಂತ ಅಪರೂಪ ಎಂದು ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
2: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ವಿವಿಧ ಭಾರತಿ 102.9 FM ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 5:05 ನಿಮ್ಮ ಜೊತೆ ಆಗ್ತಿರೋದು ಈ ಸಂಜೆ. ನಾನು ಆರ್ಜೆ ನಯನ. ಈಗ ಕೇಳಿ ನಮ್ಮ ನಿಲಯದಿಂದ ಇವತ್ತು ಮತ್ತೆ ನಾಳೆ ಪ್ರಸಾರವಾಗುವ ಎಲ್ಲಾ ಕಾರ್ಯಕ್ರಮಗಳ ಪಟ್ಟಿ. ಎಂದಿನಂತೆ 5:05 ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗುತ್ತೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರನಾರಾಯಣ. 6:02 ಗಾನ ಭಜನಾ ಕಾರ್ಯಕ್ರಮ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:07 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲೆಗಳು ಪ್ರಸ್ತುತಿ ಬಿಕೆ ಸುಮತಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು 8:02 ನಿಮ್ಮ ಆಯ್ಕೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದಾದ ನಂತರ 9:15 ಹಿಂದಿ ಕಾರ್ಯಕ್ರಮಗಳನ್ನ ನೀವು ಕೇಳಬಹುದು.

ಏನೋ ಎಂದಿನಂತೆ 10 ಗಂಟೆಯಿಂದ 11 ಗಂಟೆಯವರೆಗೆ ಪ್ರೇಮ ನಿನಾದ ಮೂಡಿ ಬರುತ್ತೆ. ಇಲ್ಲಿಗೆ ನಮ್ಮ ಕಾರ್ಯಕ್ರಮದ ಇಂದಿನ ಕಾರ್ಯಕ್ರಮಗಳೆಲ್ಲ ಮುಕ್ತಾಯವಾಗುತ್ತೆ. ಇನ್ನು ನಾಳೆ ಏನೇನೆಲ್ಲ ನೀವು ಕೇಳಬಹುದು ಅಂತಂದ್ರೆ, ಆರ್ 5 ಗಂಟೆಗೆ ನಾದೋಪಾಸನೆ, 7 ಗಂಟೆ 15 ನಿಮಿಷದಿಂದ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಆರಂಭವಾಗುತ್ತೆ. ಇದಾದ ನಂತರ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುತ್ತೆ. ಇನ್ನು 9 ಗಂಟೆಗೆ ಇಂದಿನ ವಿಶೇಷ, 11 ಗಂಟೆಯಿಂದ 11:30 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳನ್ನ ನೀವು ಕೇಳಬಹುದು. ಹನ್ನೊಂದು 30ಕ್ಕೆ ಕಲಾಭಾರತಿ ಕಾರ್ಯಕ್ರಮ, 12 ಗಂಟೆಗೆ ಕರೆಗೊಂದು ಹಾಡು ನೀವು ಕೇಳಬಹುದು. 1:20 ಗೇಮ್ ಶೋ ಪದಬಂಧ ಕಾರ್ಯಕ್ರಮ ಇರುತ್ತೆ. 2:15 ಸ್ಪಂದನ ಕಾರ್ಯಕ್ರಮ ಮೂಡಿಬರುತ್ತೆ. 2:40 ಚಿತ್ರತಾನ, 3 ಗಂಟೆಗೆ ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ. ಇನ್ನು ಇದಾದ ನಂತರ 4 ಗಂಟೆಯಿಂದ 5 ಗಂಟೆವರೆಗೆ ಪರಿಮಳ. ಇನ್ನು 5:50 ಓಲ್ಡಸ್ ಗೋಲ್ಡ್ ಸೇಫ್ ಡ್ರೈವ್ ಕಾರ್ಯಕ್ರಮ, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪನ್ನ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರ ನಾರಾಯಣ. 6:02 ಗಾನ ಭಜನ ಆರಂಭವಾಗುತ್ತೆ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7 ಗಂಟೆಗೆ ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಇವರೊಂದಿಗೆ ಸಂದರ್ಶನ. ಇನ್ನು 7:22 ಕಾಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನ ಮುಂದುವರಿಯುತ್ತೆ. ಇನ್ನು 8:00 to 9:00 ನೀವು ಕೇಳಬಹುದು ಮಧುರ ಆಲಾಪ. ಹತ್ತು ಗಂಟೆಗೆ ಪ್ರೇಮ ನಿನಾದ ಕಾರ್ಯಕ್ರಮ ಮೂಡಿಬರುತ್ತೆ. ಇದಾಗಿತ್ತು ಇಂದು ಮತ್ತೆ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಎಲ್ಲಾ ಕಾರ್ಯಕ್ರಮಗಳ ಪಟ್ಟಿ. ಸದಾಕಾಲ ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿ 102.9 FM.

ಆತ್ಮೀಯರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಿಮ್ಮೆಲ್ಲರಿಗೂ ಈ ಸವಿ ಸಂಜೆಗೆ ಸ್ವಾಗತ ಕೋರ್ತಾ ಇರೋದು ನಾನು ಆರ್ಜೆ ನಯನ. ಇನ್ನು ತಡ ಮಾಡದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಅನ್ನ ಶುರು ಮಾಡ್ತೀನಿ. ಬಯಲುದಾರಿ ಚಿತ್ರದ ಹಾಡಿನೊಂದಿಗೆ ನೀವು ಅಷ್ಟೇ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬೇಕಂತಿದ್ರೆ, ಅಥವಾ ನಾನು ನಿಮಗೋಸ್ಕರ ಪ್ರಸಾರ ಮಾಡೋ ಹಾಡುಗಳು ಇಷ್ಟವಾದ್ರೆ, ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸ್ಬೇಕಂತಿದ್ರೆ 9483091209 ಈ ನಂಬರ್ಗೆ ಸಂದೇಶ ಕಳಿಸಿ ಅಂತ ಹೇಳ್ತಾ, ಬಯಲು ದಾರಿ ಚಿತ್ರದ ಹಾಡು ನಿಮಗೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಜಿ ಉದಯ್ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಎಲ್ಲೆಲ್ಲಿ ನೋಡಲಿ ನಿನ್ನೇ ಕಾಡುವೆ ಹಾಡನ್ನ ಈಗಷ್ಟೇ ಕೇಳಿದ್ರಿ. ನಾನಿನ್ನ ಮರೆಯಲಾರಿ ಚಿತ್ರದಿಂದ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಾಹಿತ್ಯಾಚಿ ಉದಯ್ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ. ಆತ್ಮೀಯರೇ, ಚಂದನ ಒಂದಿದೆ ರೆಟ್ರೋ ಗೀತೆಗಳನ್ನ ನೀವು ಈಗಷ್ಟೇ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಸಾಕಷ್ಟು ಒಳ್ಳೊಳ್ಳೆ ಹಾಡುಗಳ ಪ್ಲೇಲಿಸ್ಟ್ ನನ್ನಲ್ಲಿ ತಯಾರಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ತಪ್ಪದೆ ಹೀಗೆ ಕೇಳ್ತಾ ಇರಿ. ಹಾಗೆ ನಿಮ್ಮ ಸಂದೇಶಗಳನ್ನ ಸಹ ಕಳಿಸಬಹುದು. 9483091029 ನಮ್ಮ ನಂಬರ್. ಈಗಾಗಲೇ ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಏನ್ ಹೇಳ್ತಾ ಇದ್ದೀರಾ ನೋಡೋಣ. ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ ಪಾರ್ಕ್ ಹುಬ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಜುಂಡ ಸ್ವಾಮಿ ಕುಮಟಾ ಮತ್ತೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ ನಮ್ಮನ್ನ ತಲುಪಿದೆ. ಕೌಡ್ಲೆ ರವಿ ಅಂಜನಾ ನಗರದಿಂದ ಶುಭ ಸಂಜೆ, ಹಾಡುಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದುಲಾಲ್ ಅವರ ಸಂದೇಶ ಸಹ ನಮ್ಮನ್ನ ತಲುಪಿದೆ. ಇನ್ನು ಕಲಬುರಗಿಯಿಂದ ಧರ್ಮಣ್ಣ ಅವರ ಸಂದೇಶ ಕಳಿಸಿ, ಕನಸಲು ನೀನೆ ಮನಸಲು ನೀನೆ ಹಾಡು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಹೇಳ್ತಿದ್ದಾರೆ. ನೀವಷ್ಟೇ ನಿಮ್ಮ ಇಷ್ಟದ ಹಾಡುಗಳನ್ನ ಹೀಗೆ ಸದಾ ಕೇಳ್ತಾ ಇರಬಹುದು. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಎಸ್ ಪಿ ಭೈರವಿ ಚಿತ್ರದ ಹಾಡು, ಎಲ್ ಎನ್ ಶಾಸ್ತ್ರಿ ಹಾಗೂ ಚಂದ್ರಿಕಾ ಅವರ ಧ್ವನಿಯಲ್ಲಿ, ಸಾಹಿತ್ಯ ಮತ್ತೆ ಸಂಗೀತ ಹಂಸಲೇಖ.

ಕಥಾನಾಯಕ ಚಿತ್ರದ ಹಾಡನ್ನ ಈಗಷ್ಟೇ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಚಿ ಉದಯಶಂಕರ್ ಮತ್ತು ಸಂಗೀತ ರಂಗರಾವ್ ಅವರದಾಗಿತ್ತು. ನನ್ನಿದೆ ವೀಣೆಯು ಅನ್ನೋ ಹಾಡು. ಇನ್ನು ಈ ಹಾಡನ್ನ ನಾನು ಈಗಷ್ಟೇ ಇತ್ತೀಚೆಗಷ್ಟೇ ಕೇಳಿದೆ. ಕೇಳಿದಾಗಿಂದ ಪದೇ ಪದೇ ಸಾಕಷ್ಟು ಬಾರಿ ಇದೇ ಹಾಡನ್ನ ಕೇಳ್ತಾ ಇದ್ದೀನಿ. ಈ ಹಾಡು ಕೇಳಿದಾಗ ನನಗೂ ಅಷ್ಟೇ ನನ್ನದೇ ವೀಣೆ ಮಿಡಿತು ಅಥವಾ ಹೊಸ ರಾಗ ಹೊರಹೊಮ್ಮಿತು ಅನ್ನೋ ಒಂದು ಭಾವನೆಗಳು ಮೂಡಿಬಂತು. ಏನು ಹಳೆ ಹಾಡುಗಳೇ ಹೀಗೆ, ಹಳೆ ಹಾಡುಗಳನ್ನ ಕೇಳ್ತಾ ಇದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಸಾಕಷ್ಟು ಜನಕ್ಕೆ ನಮ್ಮಲ್ಲಿ ಹೊಸ ಹಾಡುಗಳಿಗಿಂತ ಹಳೆ ಹಾಡುಗಳೇ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ಏನು ಅದರಲ್ಲೂ ನಮ್ಮ ಆಕಾಶವಾಣಿ ಕೇಳಿಗರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರೀತಿಯ ಹಳೆ ಹಾಡುಗಳು ಅಂತ ಹೇಳ್ಬೋದು. ಎಲ್ಲೂ ಕೇಳಲಾಗದ ಅಪರೂಪದ ಹಾಡುಗಳನ್ನ ನಮ್ಮ ಆಕಾಶವಾಣಿಯಲ್ಲಿ ಕೇಳಲಿಕ್ಕೋಸ್ಕರ ಹಂಬಲಿಸ್ತಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಓಲ್ಡೀಸ್ಗಳಲ್ಲಿ ನಿಮಗೆ ಯಾಕೆ ಹಳೆ ಹಾಡುಗಳು ಇಷ್ಟ ಅನ್ನೋದನ್ನ ಬರೆದು ನಮ್ಮ ನಂಬರ್ಗೆ ಕಳಿಸ್ಬೋದು. 9480910029. ಅಥವಾ ನೀವು ನನ್ನ ಜೊತೆ ಮಾತು ಸಹ ಆಡಬಹುದು ಇದೇ ವಿಷಯವಾಗಿ. ಏನಂದ್ರೆ ವಿಷಯ, ನಿಮ್ಗೆ ಯಾಕೆ ಹಳೆ ಹಾಡುಗಳು ಇಷ್ಟವಾಗುತ್ತೆ, ಹಳೆ ಹಾಡಿನ ಸಂಗೀತ ಸಾಹಿತ್ಯ ಚೆನ್ನಾಗಿರುತ್ತೆ ಅಂತನೋ, ಅಥವಾ ಯಾವುದೋ ಒಂದು ಹಳೆಯ ಮಧುರವಾದ ನೆನಪುಗಳನ್ನ ಮತ್ತೆ ಹುಟ್ಟಿಸುತ್ತೆ ನಮ್ಮಲ್ಲಿ ಅನ್ನೋ ಕಾರಣಕ್ಕೆ ಹಳೆ ಹಾಡು ಇಷ್ಟನೋ, ಯಾಕೆ ನಿಮ್ಗೆ ಹಳೆ ಹಾಡು ಇಷ್ಟ ಅಂತ ನನ್ನ ಜೊತೆ ಹಂಚ್ಕೋಬಹುದು. 0802216125 7. ಇದು ನಮ್ಮ ನಂಬರ್. ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಹೆಬ್ಬಾಳದ ರಮೇಶ್ ಅವರು, ಮತ್ತೆ ನಿರ್ಮಲಾ ಗೊರಗುಂಟೆ ಪಾಳ್ಯದಿಂದ, ಮತ್ತೆ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮುಸ್ಸಂಜೆಯಲ್ಲಿ ಓಲ್ಡೇಜ್ ಗೋಲ್ಡ್ ಚೆನ್ನಾಗಿ ಬರ್ತಿದೆ ಅಂತ. ಅರುಣ ಮೈತ್ರಿ ಜೆಸಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ, ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಬೀದರಿಂದ, ಶಿವರಾಜ ಸ್ವಾಮಿ ಅವರು, ಮತ್ತೆ ವಾಣಿಶ್ರೀ ಧಾರವಾಡದಿಂದ ನಮಗೋಸ್ಕರ ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಹಾಡು ನಿಮಗೋಸ್ಕರ, ಹಾಗೆ ನಿಮ್ಮ ಕರೆ ಹಾಗೆ ನಿಮ್ಮ ಸಂದೇಶಗಳಿಗೋಸ್ಕರ ನಾನು ಕೇಳ್ತಾ ಇರ್ತೀನಿ. ನಿಮಗೆ ಯಾಕೆ ಹಳೆ ಹಾಡುಗಳು ಇಷ್ಟ ಅಂತ ಬರೆದು ಕಳಿಸಿ ಅಥವಾ ನಮಗೆ ಕರೆ ಮಾಡಿ. ಸಿಂಗಾಪುರಿನಲ್ಲಿ ರಾಜಾ ಕೊಳ್ಳ ಚಿತ್ರದ ಹಾಡು ನಿಮಗೋಸ್ಕರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆಜಿ ಯೇಸುದಾಸ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಜಿ ಉದಯ್ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ನೀನಿರು, ಹೇಗೆ ನೀನಿರು ಎಂದು ಸ್ನೇಹದಿಂದಿರು.
1: ಸೊ ವಾಟ್ ಇಸ್ ಲೈಫ್? ಲೈಫ್ ಇಸ್ ಎ ಗೇಮ್, ದೆನ್ ಪ್ಲೇ ಇಟ್ ಆಸ್ ಎ.
0: ಹಗಲು ಇರುಳು.

0: ಮಧುರವಾದ ಹಾಡನ್ನ ಈಗಷ್ಟೇ ಕೇಳಿದ್ರಿ. ಇನ್ನು ನಾನು ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ನಿಮ್ಗೆ ಯಾಕೆ ಹಳೆಯ ಹಾಡುಗಳು ಇಷ್ಟವಾಗುತ್ತೆ ಅಂತ ಕೇಳಿದ್ದೆ. ನಮ್ ಜೊತೆಯಲ್ಲಿ ಕರೆಯಲ್ಲಿದ್ದಾರೆ. ಹಲೋ.
1: ಹಲೋ,
0: ನಮಸ್ತೆ ಮೇಡಮ್, ನಿಮ್ ಹೆಸರು?
1: ನಮಸ್ತೆ ಮೇಡಮ್, ನಾನು ರಾಣಿ ಮೇಡಮ್, ಹಳೇಬೀಡಿಂದ.
0: ರಾಣಿ ಅವರೇ, ಹಳೇಬೀಡಿಂದ ಹೇಗಿದ್ದೀರಾ?
1: ಹಾ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ. ಹೇಳಿ, ನಿಮ್ಗೆ ಯಾಕೆ ಹಳೆ ಹಾಡುಗಳು ಇಷ್ಟ ಆಗುತ್ತೆ ಅಂತ?
1: ಹೌದು ಮೇಡಮ್, ಹಳೆ ಹಾಡುಗಳು ಅಂದ್ರೆ ಅದರಲ್ಲಿ ಸಂಗೀತ ಸಾಹಿತ್ಯ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ಮತ್ತೆ ಎಸ್ ಪಿ ಬಿ ಅವರು ಹಾಡಿರೋದಂತೂ ತುಂಬಾ ತುಂಬಾ ಇಷ್ಟ ಆಗುತ್ತೆ ಮೇಡಮ್. ಅದು ರಾಗ ಆಗಿರ್ಬೋದು, ಮತ್ತೆ ಸಾಹಿತ್ಯದಲ್ಲಿ ಜಿ ಉದಯಶಂಕರ್ ಅವರು, ದೊಡ್ಡರಂಗೇಗೌಡ ಅವರು, ಅವ್ರದ್ದೆಲ್ಲ ಸಾಹಿತ್ಯ ತುಂಬಾ ಚೆನ್ನಾಗಿದೆ. ಅರ್ಥ ತುಂಬಾ ಅರ್ಥ ಗರ್ಭಿತವಾಗಿರುತ್ತೆ ಮೇಡಮ್. ಹಾಗಾಗಿ ತುಂಬಾ ನನಗೆ ಹೊಸ ಹಾಡುಗಳಿಗಿಂತ ಹಳೆ ಹಾಡೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಎಸ್ ಪಿ ಬಿ ಅವರು, ಎಸ್ ಜಾನಕಿ ಅಮ್ಮ ಅವ್ರದ ಕಾಂಬಿನೇಷನ್ ಅಲ್ಲಿ ಹಾಡಂತೂ ಎಷ್ಟು ಸಲ ಕೇಳಿದ್ರು ಕೇಳ್ಬೇಕು ಅನ್ಸುತ್ತೆ, ಬೇಸರನೇ ಅನ್ಸಲ್ಲ.
0: ಖಂಡಿತವಾಗ್ಲೂ ಎಲ್ಲರಿಗೂ ಅಷ್ಟೇ, ಸಾಕಷ್ಟು ಜನಕ್ಕೆ ಇದೇ ಕಾರಣಕ್ಕೆ ಸಂಗೀತ ಸಾಹಿತ್ಯ ಚೆನ್ನಾಗಿರುತ್ತೆ. ಹಾಗೆ ಹಾಡುಗಳು ನೀವು ಹೇಳ್ದಂಗೆ ನಿಮ್ಗೆ ಎಸ್ ಪಿ ಬಿ ಅವ್ರ ಹಾಡುಗಳು ಹೆಚ್ಚಾಗಿ ಇಷ್ಟ ಆಗುತ್ತೆ ಅಂತ. ಹಾಗೆ ಹಳೆ ಹಾಡುಗಳು, ಸಾಕಷ್ಟು ಹಾಡುಗಳು ಎಸ್ ಪಿ ಬಿ ಅವ್ರದೇ ಆಗಿರೋದ್ರಿಂದ ನಿಮ್ಗೆ ಯಾವಾಗ್ಲೂ ಬೇಜಾರು ಸಹ ಆಗಲ್ಲ, ಸಾಕಷ್ಟು ಆಪ್ಷನ್ಸ್ ಸಹ ಇರುತ್ತೆ.
1: ವಿಷ್ಣುವರ್ಧನಿಗೆ ಹಾಡಿರೋ ಹಾಡಂತೂ ಅವರೇ ಹಾಡಿದ್ದಾರೆ, ವಿಷ್ಣುವರ್ಧನ್ ಅವರೇ ಹಾಡ್ತಾ ಇದಾರೆ ಅನ್ಬೇಕು, ಆ ತರ ಅನ್ಸುತ್ತೆ.

0: ಅಷ್ಟು ಖುಷಿ ಆಗುತ್ತೆ ಮೇಡಮ್ ಕೇಳಕ್ಕೆ.
1: ಖಂಡಿತವಾಗ್ಲೂ ಎಸ್ ಪಿ ಬಿ ಅವರ ಮೂಡಿನೇ ಅದಂತ ಅನ್ಸುತ್ತೆ. ಯಾರೇ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಎಸ್ ಪಿ ಬಿ ಅವ್ರು ಹಾಡ್ತಿದ್ದಾರೆ ಅನ್ನೋದಕ್ಕಿಂತ ಆ ಆಕ್ಟರೇ ಹಾಡ್ತಿದ್ದಾರೆ ಅಂತ ಅನ್ಸುತ್ತೆ.
0: ಹಾಗೆ ಅನ್ಸುತ್ತೆ ಮೇಡಮ್. ಹೌದು ಮೇಡಮ್,
1: ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ ರಾಣಿ ಅವರೇ, ಹೀಗೆ ಕೇಳ್ತಾ ಇದೆ ಕಾರ್ಯಕ್ರಮವನ್ನು.
0: ಖಂಡಿತ, ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಪಾರಸಂಗದ ಗೆಂಡಿ ತಿಮ್ಮ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ನಿಮಗೋಸ್ಕರ ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ರಾಜನ್ ನಾಗೇಂದ್ರ.

0: ಭಾರತಿ 102.9 FM ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 5:40. ಇನ್ನು ಮುಂದೆ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಆಶಾವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸಂವಿಧಾನ ಫೆಲೋ ಹಾಗೂ ವಕೀಲರಾದ ಮನೋರಂಜನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ FIR ಅಂತೇಳಿ ನಾವು ಸತತವಾಗಿ ಬಳಸ್ತಾ ಇರ್ತೀವಿ.
3: ಹೌದು.
2: ಈ FIR ಎಷ್ಟು ಸಮಸ್ಯೆ ಮಾಡುತ್ತದೆ ಅಂದ್ರೆ ಎಷ್ಟೋ ಜನರಿಗೆ ಈಗಲೂ ಕೂಡ ಈ ಬಗ್ಗೆ ಒಂದು ಸಂಪೂರ್ಣವಾದಂತಹ ಜ್ಞಾನ ಇಲ್ಲ. ಈ FIR ಅಂತ ಅನ್ನೋದು ಕ್ರಿಮಿನಲ್ ಪ್ರಕರಣವಾಗಿ ಹೇಗೆ ಬದಲಾವಣೆ ಆಗುತ್ತೆ ಇದ್ರ ಬಗ್ಗೆ ತಿಳಿಸಿ ಮೇಡಮ್.
3: ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಾತ್ರ FIR ಮಾಡೋದು, ಸಿವಿಲ್ ಪ್ರಕರಣಗಳಲ್ಲಿ ಮಾಡಲ್ಲ. ಯಾಕಂದ್ರೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಸರ್, ಸಿವಿಲ್ ಅಂದ್ರೇನು ಕ್ರಿಮಿನಲ್ ಅಂದ್ರೇನು ಅಂತ. ಕ್ರಿಮಿನಲ್ ಅಂದ್ರೆ ಯಾವುದೇ ಒಂದು ಮನುಷ್ಯನ ದೇಹಕ್ಕೆ, ಭಾವನೆಗಳಿಗೆ, ವೈಯಕ್ತಿಕ ಘನತೆಗೆ ಧಕ್ಕೆ ಆಗುವಂತ ಯಾವುದೇ ಕೃತ್ಯ ಆಗ್ಬಹುದು. ಈಗ ಫಾರ್ ಎಕ್ಸಾಂಪಲ್, ಮಾನಹಾನಿ ಮಾಡ್ತಾರೆ, ಓ ಅವನ್ ಸರಿ ಇಲ್ಲ ಹುಚ್ಚ ಇದ್ದಾನೆ ಅಂತ ಅವ್ನು ಡಿಫಾಮೇಷನ್ ಹಾಕೊಳ್ತಾನೆ, ಅದು ಕ್ರಿಮಿನಲ್ ಅಫೆನ್ಸ್. ಸೊ ಸಿವಿಲ್ ಅಂದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು, ಮನುಷ್ಯಗ

0: ಸ್ಟೇಷನ್ ಎಫ್ಐಆರ್ ಅಂದ್ರೆ ಪ್ರಥಮ ವರ್ತಮಾನ ವರದಿ ಅಂತ ಕನ್ನಡನಲ್ಲಿ ಹೇಳ್ತೀವಿ. ಸೆಕ್ಷನ್ 154 ಸಿಆರ್ಪಿಸಿ ನಲ್ಲಿ ಅದ್ರ ಬಗ್ಗೆ ಹೇಳುತ್ತೆ. ಎಫ್ಐಆರ್ ಅಲ್ಲಿ ದಿನಾಂಕ ಇರುತ್ತೆ, ಯಾವ ದಿನ ಘಟನೆ ನಡೀತು, ಯಾವ ತಾರೀಕಿಂದ ಎಷ್ಟು ಟೈಮ್ ಘಟನೆ ನಡೀತು, ಏನ್ ನಡೀತು, ಯಾರು ಹೊಡೆದ್ರು, ಆ ವಿವರಣೆಯನ್ನ ಕೊಡಬೇಕು. ಎಫ್ಐಆರ್ ಮಾಡೋದು ಯಾವಾಗ ಅಂದ್ರೆ ಒಬ್ಬ ವ್ಯಕ್ತಿ ಹಲ್ಲೆಗೊಳಗಾದವನು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಎಫ್ಐಆರ್ ಮಾಡೋದು. ಸುಮ್ ಸುಮ್ನೆ ಮಾಡಕ್ಕಾಗಲ್ಲ, ವಿಕ್ಟಿಮೇ ಮಾಡ್ಬೇಕು ಅಂತ ಏನಿಲ್ಲ,
1: ಮಾಡ್ಬೋದು,
0: ಯಾರಾದ್ರೂ ಮಾಡ್ಬೋದು. ಕೆಲವು ಕೇಸ್ಗಳಲ್ಲಿ ಆರೋಪಿತರು ಗೊತ್ತು ಇವರೇ ಹೊಡೆದ್ರು ಅಂತ ಹೆಸರುಗಳು ಹೇಳ್ತಾರೆ, ಕೆಲವು ಸಾರಿ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಏನೋ ಬಂದು ಯಾರೋ ಮಕ ಮುಚ್ಕೊಂಡು ಬಂದು ಆಸಿಡ್ ಹಾಕಿ ಹೋಗ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ, ಅಲ್ಲಿ ಅವ್ರಿಗೆ ಪರಿಚಯನೇ ಇರಲ್ಲ, ಅವಾಗ ಅನಾಮಿಕರು ಅಂತಾನೆ ಹಾಕಿರ್ತಾರೆ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಅದನ್ನ ಕಂಡಿಡಿತಾರೆ ಪೊಲೀಸರು. ಸೊ ಎಫ್ಐಆರ್ ಮಾಡೋದು ತುಂಬಾ ಮುಖ್ಯ. ಎಫ್ಐಆರ್ ಮಾಡಿದ್ದು 24 ತಾಸು ಒಳಗೆ ಎಫ್ಐಆರ್ ನ ಕೋರ್ಟಿಗೆ ಕಳಿಸ್ಬೇಕು. ಎಫ್ಐಆರ್ ಆದಾಗ ಅರೆಸ್ಟ್ ಆಗ್ತಾರೆ, ಅವ್ರು ಬಂಧನ ಆದ ತಕ್ಷಣ ಕೋರ್ಟಿಗೆ ತಗೊಂಡೋಗ್ಬೇಕು ಆರೋಪಿಗಳನ್ನ. ಅವ್ರನ್ನ ನಾವು ಕ್ರಿಮಿನಲ್ಸ್ ಅನ್ನಲ್ಲ ಅವಾಗ, ಆರೋಪಿಗಳು ಮಾತ್ರ. ಅವ್ರು ಶಿಕ್ಷೆ ಸಾಬೀತಾದ್ರೆ ಅವಾಗ ಅವರು ಕ್ರಿಮಿನಲ್ ಅಂತ ಕರಿತೀವಿ.
1: ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ಎಫ್ಐಆರ್ ಅಂದ್ರೆ ಎಲ್ಲಾ ಕೇಸ್ಗಳಲ್ಲೂ ಕೂಡ ಎಫ್ಐಆರ್ ದಾಖಲೆ ಆಗತ್ತೆ ಅಂತಂತೇಳಿ ನೀವು ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ರಿ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಎಫ್ಐಆರ್ ಆಗತ್ತೆ ಅಂತಂದನ್ನೋದು ಕಾನೂನಿನ ಸಹಾಯ, ಕಾನೂನಿನ ತಿಳುವಳಿಕೆ ಪಡ್ಕೊಂಡು ಸರಿಯಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಬಹುದು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: 5:45 ಆಯ್ತು. ನಿಮ್ಮ ನೆಚ್ಚಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾಕೆ ಹಳೆ ಹಾಡುಗಳು ಹೆಚ್ಚಾಗಿ ಇಷ್ಟವಾಗುತ್ತೆ ಅಂತ ಕೇಳಿದ್ದೆ. ಹಲೋ.
1: ಹಲೋ,
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ನಮಸ್ತೆ ಸರ್, ನಾನು ಡಾಕ್ಟರ್ ಅನಂತ್ ಕುಮಾರ್ ಅರಸು ಅಂತ ಮಾತಾಡೋದು.
0: ಡಾಕ್ಟರ್ ಅನಂತ್ ಕುಮಾರ್ ಅವ್ರೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಕಡಬ, ಗುಬ್ಬಿ ತಾಲೂಕ್, ತುಮಕೂರು ಡಿಸ್ಟ್ರಿಕ್ಟ್.
0: ಓಕೆ, ಸೂಪರ್. ಹೇಳಿ, ಇವಾಗ ನಿಮ್ಗೆ ಯಾಕೆ ಹಳೆ ಹಾಡುಗಳು ಇಷ್ಟ ಅಂತ?
1: ಹಳೆ ಹಾಡುಗಳ ಚಿತ್ರ ಅಂದ್ರೆ ಅದರಲ್ಲಿ ಇರತಕ್ಕಂತ ಸಾಹಿತ್ಯ, ಸಂಗೀತ ಮತ್ತೆ ಅದ್ರ ಚಿತ್ರಕಥೆಗಳು ಇರ್ತದಲ್ಲ, ಹಳೆ ಚಿತ್ರಗಳ ಕಥೆಗಳು, ಅದು ಮನುಷ್ಯರ ಜನಜೀವನಕ್ಕೆ ಹತ್ತಿರವಾಗಿರುತ್ತೆ. ಹತ್ತಿರವಾದಂತ ಕಥೆಗಳನ್ನ ಇಟ್ಕೊಂಡು ಮಾಡಿರ್ತಾರೆ ಆ ಕಥೆಗಳು. ಮತ್ತೆ ಅದ್ರಲ್ಲಿ ಏನಾದ್ರು ಒಂದು ಒಂದು ಯಾವ್ದಾದ್ರು ಒಂದು ಒಂದು ಜನೋಪಯೋಗ ಆಗಂತ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಒಂದು ಜನಗಳಿಗೆ ಒಂದು ಇದಿರುತ್ತೆ, ಇನ್ಫಾರ್ಮೇಶನ್ ಇರುತ್ತೆ ಅದರೊಳಗೆ. ಅದನ್ನ ಎತ್ಕೊಂಡು ಮಾಡಿರ್ತಾರೆ, ಅದನ್ನ ಎತ್ಕೊಂಡು ಹಾಡುಗಳನ್ನು ಕೂಡ ಮಾಡಿರ್ತಾರೆ. ಸೊ ಹಾಡುಗಳು, ಸಾಹಿತ್ಯ, ಸಂಗೀತ, ಮತ್ತೆ ಆಗಿನ ಕಾಲದಲ್ಲಿ ಹೊರಗಿನ ಚಿತ್ರಗಳಿಗಿಂತ ಸ್ಟುಡಿಯೋದಲ್ಲೇ ಜಾಸ್ತಿ ತೆಗಿತಾ ಇದ್ರು, ಆದ್ರೂ ಕೂಡ ಅದು ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇರ್ತು ಅಂದ್ರೆ ಅದನ್ನ ನೋಡ್ತಾ ಇದ್ರೆ ನಾವು ಅದರಲ್ಲೇ ಇನ್ವಾಲ್ವ್ ಆಗ್ಬಿಟ್ಟು.
0: ಖಂಡಿತವಾಗ್ಲು ಬಹಳ ಸರಿಯಾಗಿ ಹೇಳಿದ್ರಿ. ನಮ್ಮ ನಿಜ ಜೀವನಕ್ಕೆ ಹತ್ತಿರವಾಗುವಂತ ಸಾಹಿತ್ಯ ಇರುತ್ತೆ, ಕಥೆ ಇರುತ್ತೆ, ಹಾಗಾಗಿ ನಮ್ಗೆ ಈ ಹಾಡುಗಳು ಹೆಚ್ಚಾಗಿ ಇಷ್ಟ ಆಗುತ್ತೆ ಅಂತ. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ ನಿಮ್ಗೋಸ್ಕರ ಒಂದು ಹಾಡನ್ನ ಖಂಡಿತ ಪ್ರಸಾರ ಮಾಡ್ತಾ ಇದೀನಿ, ಕೇಳ್ತಾ ಇರಿ. ಏನೋ ಆಶಾ ಕುಮಾರ್ ಅವರ ಸಂದೇಶ ನಮ್ಮನ್ನ ತಲುಪಿದೆ. ಸಂಧ್ಯಾ ಮೋಹನ್ ಬಿ ಆರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಅನಿಲ್ ಭೀಷಣ್ಣನವರು ಅವರು ಹೇಳ್ತಾ ಇದ್ದಾರೆ, ನಮಗೂ ಅಷ್ಟೇ ಹಳೆ ಹಾಡುಗಳು ಇಷ್ಟ ಅಂತ. ಹಾಗೆ ಸುಧಾರಾಣಿ ಚಂದನಾ ಸ್ಪಂದನ ಅವರ ಸಂದೇಶ ನಮ್ಮನ್ನ ತಲುಪಿದೆ. ಯಶ್ಮಿತಾ ಯಜಶ್ ಪುಷ್ಪ ಶಾನುಭೋಗರ ಚನ್ನಪ್ಪ ಜಿ ಪಿ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ವೆಂಕಟೇಶ್ ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿದ್ದಾರೆ. ಮತ್ತೆ ಇಂದ್ರ ಅವರು ಹೈದರಾಬಾದಿಂದ ಅವರ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನೀವು ಅಷ್ಟೇ ನನ್ನ ಜೊತೆ ಮಾತಾಡಬೇಕು ಅಂತಿದ್ರೆ ಹಳೆ ಹಾಡುಗಳು ಯಾಕೆ ಇಷ್ಟ ಅಂತ ಹೇಳಬೇಕಂತಿದ್ರೆ ಹಾಗೆ ನೆನ್ಪಿಟ್ಕೊಳ್ಳಿ, ಸಂಗೀತ ಸಾಹಿತ್ಯ ಆಯಿತು, ಹಾಗೆ ನಮಗೆ ಹತ್ತಿರವಾಗಿರುತ್ತೆ ಕಥೆಗಳು, ಸಾಹಿತ್ಯ, ಹಾಗಾಗಿ ಇಷ್ಟವಾಗುತ್ತೆ. ಇದೆಲ್ಲ ಮುಗಿತು. ಹಾಗಾಗಿ ಹೊಸದೇನಾದರೂ ನೀವು ನನ್ನ ಜೊತೆ ಹಂಚ್ಕೊಳ್ಳೋದಿದ್ರೆ ಕರೆ ಮಾಡಿ 0802226121.

5 7 ಇದು ನಮ್ಮ ನಂಬರ್. ಬಂಗಾರದ ಮನುಷ್ಯ ಚಿತ್ರದ ಹಾಡು ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಸಾಹಿತ್ಯ ಜಿ ಉದಯ್ ಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

0: ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದ್ದ ಹಾಡನ ಹ ಮೈಸೂರು ಮಲ್ಲಿಗೆ ಅನ್ನೋ ಇಂಪಾದ ಹಾಡನ ಈಗಷ್ಟೇ ಕೇಳಿದ್ರಿ. ಇನ್ನು ಯಾಕೆ ನಿಮಗೆಲ್ಲ ಹೆಚ್ಚಾಗಿ ಹಳೆಯ ಹಾಡುಗಳು ಇಷ್ಟವಾಗುತ್ತೆ, ನಿಮ್ಮ ಅನಿಸಿಕೆ ನನ್ನ ಜೊತೆ ಹಂಚಿಕೊಳ್ಳಿ ಅಂತ ಹೇಳಿದ್ದೆ. ಹಲೋ,
1: ಹಲೋ, ನಮಸ್ಕಾರ.
0: ನಮಸ್ತೆ ಸರ್, ನಿಮ್ ಹೆಸರು?
1: ಮಹಾಲಿಂಗಪ್ಪ ಜಾಲ್ವಾದಿ, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ.
0: ಓಕೆ, ಹೇಳಿ, ಯಾಕೆ ನಿಮ್ಗೆ ಇಷ್ಟವಾಗುತ್ತೆ ಹಳೆ ಹಾಡುಗಳಂತ?
1: ಹಳೆ ಹಾಡುಗಳಲ್ಲಿ ಸಾಹಿತ್ಯ ಮನ ಮುಟ್ಟೋ ಹಾಗೆ ಹಾಗೂ ಬದುಕಿನ ಚಿತ್ರಣವನ್ನ ಬಿಚ್ಚಿ ಇಡುವಂತ ಒಂದು ವ್ಯವಸ್ಥೆ ಹಳೆ ಗೀತೆಗಳಲ್ಲಿ ಇದೆ ಮೇಡಮ್. ಉದಾಹರಣೆಗೆ ಒಂದು ಆರ್ ಶಬ್ದ, ಮೈ ಮರೆಸಿ ನಮ್ಮ ಮನಸ್ಸಿ ಔಷಧ ಹೊನಲನ್ನು ಹರಿಸಿ, ಇವು ಆರ್ ಶಬ್ದದಲ್ಲಿ ಗಂಡು ಹೆಣ್ಣಿನ ಬದುಕಿನ ಬದುಕನ್ನೇ ಸಿಂಗರ್ಸ್ ಬಿಟ್ಟಿದ್ದಾರೆ. ಅದನ್ನು ಪ್ರತಿಯೊಂದು ಶಬ್ದ ಅರ್ಥ ಮಾಡ್ಕೊಂಡ್ ಬಿಟ್ರೆ, ಮೈ ಮರೆಸಿ ನಮ್ಮ ಮನಸ್ಸು ತಣಿಸಿ ಔಷಧ ಹೊನಲನ್ನು ಹರಿಸಿ ಅರ್ಥ ಕರೆದ್ಬಿಟ್ಟು ಇದಕ್ಕೆ ಬೆಲೆ ಕಟ್ಲಿಕ್ಕೆ ಶಬ್ದನೇ ಇಲ್ಲ ಮೇಡಮ್. ಅದ್ಭುತ ಸಾಹಿತ್ಯ ಹಳೆ ಗೀತೆಗಳಲ್ಲಿದೆ, ಸಾಕಷ್ಟು ಗೀತೆಗಳಲ್ಲಿದೆ. ಹೀಗಾಗಿ ಹಳೆ ಗೀತೆಗಳು ಮನ ಮುಟ್ತವೆ, ಜೊತೆಗೆ ಅದು ಬದುಕನ್ನ ರೂಪಿಸಿಕೊಡೋದ್ರಿಂದ, ಪದೇ ಪದೇ ನಾವು ಹಾಡಗಳನ್ನ ಗುಣಗುದ್ರಿಂದ ಹಾಡು ಬೇಕನ್ಸ್ತದೆ, ಕೇಳ್ಬೇಕನ್ಸ್ತದೆ.
0: ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಕ್ಕೆ. ಹೀಗೆ ಕೇಳ್ತಾ ಇರಿ ವಿವಿಧ ಭಾರತಿ 102.9 FM. ಇನ್ನು ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ವಿರೂಪಾಕ್ಷ ಅವರು, ಹಾಗೆ ಕವಿತಾ ಶ್ರೀನಿವಾಸ್ ಅವರು, ಮತ್ತೆ ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಅವರು ಸಂದೇಶ ಕಳಿಸಿದ್ದಾರೆ, ಹಾಗೆ ಹಲಸೂರಿನಿಂದ ರಾಜೇಶ್ ಅವರು ಇವತ್ತಿನ ಹಾಡುಗಳೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. 5:55 ಆಗ್ತಾ ಬಂತು, ಹಾಗಾಗಿ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ನಯನ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮೂರನೇ ಭಾರತ ನಾರ್ಡಿಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಹಾಗೂ ಡೆನ್ಮಾರ್ಕ್ ಪ್ರಧಾನಿ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಈ ವೇಳೆ ಆ ರಾಷ್ಟ್ರಗಳೊಂದಿಗೆ ಭಾರತ ಹೊಂದಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ವಿಕಸಿತ ಭಾರತದ ಗುರಿ ಸಾಧನೆಗೆ ಸರ್ಕಾರ ಮತ್ತು ಉದ್ಯಮ ವಲಯದ ನಡುವೆ ಹೆಚ್ಚಿನ ಸಹಯೋಗದ ಅಗತ್ಯವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಇಂಡಿಯಾ ಬಿಸಿನೆಸ್ ರಿಫಾರ್ಮ್ ಶೃಂಗಸಭೆ 2026ರಲ್ಲಿ ಅವರು ಮಾತನಾಡಿದರು. ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಇಂದು ಷಟ್ಪಥ ಡಿಎನ್ಡಿ ಸೊಹನಾಲ್ ಹೆದ್ದಾರಿಯನ್ನು ಪರಿಶೀಲಿಸಿದರು. ದೆಹಲಿ ರಾಷ್ಟ ರಾಜಧಾನಿ ಪ್ರದೇಶದಲ್ಲಿ ಈವರೆಗೆ 87,000 ಕೋಟಿ ರೂಪಾಯಿ ವೆಚ್ಚದ 1,850 ಕಿಲೋಮೀಟರ್ ರಸ್ತೆ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಮತ್ತು ಮಿಲಿಟರಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ 3 ದಿನಗಳ ಅಧಿಕೃತ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದು, ಶ್ರೀಲಂಕಾ ವಾಯುಪಡೆ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಮತ್ತು ಉಪರಕ್ಷಣಾ ಸಚಿವರನ್ನು ಭೇಟಿ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಮಂಡ್ಯ ಜಿಲ್ಲೆಯ ಅಂಕೇಗೌಡ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ದೊರಕಿರುವ ಹಿನ್ನೆಲೆಯಲ್ಲಿ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಅಂಕೇಗೌಡ ಅವರಿಗೆ ಮಂಡ್ಯ ಜಿಲ್ಲಾಧಿಕಾರಿ ಗೌರವ ಪತ್ರವನ್ನು ಹಸ್ತಾಂತರಿಸಿದರು. ತುಮಕೂರನ್ನು 2ನೇ ಬೆಂಗಳೂರಾಗಿ ರೂಪಿಸುವ ನಿಟ್ಟಿನಲ್ಲಿ ಸಹಕಾರ ನೀಡುವುದು

ಯಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಸಾಧನ ಸಮರ್ಪಣಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ತುಮಕೂರು ಅಭಿವೃದ್ಧಿಪಡಿಸುವುದು ಬೆಂಗಳೂರು ನಗರದಲ್ಲಿ ಜನಸಂಖ್ಯೆ ದಟ್ಟಣೆ ಕಡಿಮೆ ಮಾಡಲು ಇರುವ ಏಕೈಕ ಮಾರ್ಗ ಎಂದು ಹೇಳಿದರು. ಮಲೆ ಮಹದೇಶ್ವರ ಬೆಟ್ಟದ ಇಂಡಿಗನತ್ತ ಬಳಿ ಚಿರತೆ ದಾಳಿಗೆ ಬಾಲಕ ಬಲಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಪಲೋಕಾಯುಕ್ತ ಕೆಎನ್ ಪಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನು ಜೂನ್ 17 ನಿಗದಿಪಡಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನೂರ 102.9 FM ಕೇಳ್ತಾ ಇದ್ದೀರಾ. 6:06 ಆಗ್ತಾ ಬಂತು. ಗಾನ ಭಜನ ಕಾರ್ಯಕ್ರಮವನ್ನು ಆರಂಭಿಸೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ನಯನ. ಸೂಪರ್ ಹಿಟ್ ಕನ್ನಡ ಹಾಡುಗಳು, ಅದರಲ್ಲೂ ಒಂದಿಷ್ಟು ಹೊಸ ಹಾಡುಗಳು ನಿಮಗೋಸ್ಕರ ತಯಾರಿದೆ. ಅಯೋಗ್ಯ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಗಾನ ಭಜನವನ್ನ ಆರಂಭಿಸೋಣ. ವಿಜಯ್ ಪ್ರಕಾಶ್ ಹಾಗೂ ಪಲಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಚೇತನ್ ಕುಮಾರ್, ಸಂಗೀತ ಅರ್ಜುನ್ ಜನ್ಯ.

ಕೆಸ್ ಚಿತ್ರದ ನೀನೇ ಮೊದಲು ಹಾಡನ್ನ ಈಗಷ್ಟೇ ಕೇಳಿದ್ರಿ. ಶ್ರೇಯಾ ಘೋಷಾಲ್ ಅವರ ಅದ್ಭುತ ಧ್ವನಿಯಲ್ಲಿ ಎ ಪಿ ಅರ್ಜುನ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತವಿದ್ದ ಹಾಡು ಇದಾಗಿತ್ತು. ಬಾಗಲಕೋಟೆ ಜಿಲ್ಲೆಯಿಂದ ಬನಹಟ್ಟಿಯಿಂದ ಅಂಕುಶ್ ದೀಪ ಮತ್ತೆ ಹಲಸೂರು ರಾಜೇಶ್ ಮತ್ತೆ ಮಹಾಲಿಂಗಪ್ಪ ಜಾಲವದಿ ಅವರು ಜಮಖಂಡಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ನೀವು ಅಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಿದ್ರೆ 9483091029 ಈ ನಂಬರ್ಗೆ ಸಂದೇಶ ಕಳಿಸಿ ಅಂತ ಹೇಳ್ತಾ ಮುಂದಿನ ಹಾಡು ನಿಮಗೋಸ್ಕರ ಇವತ್ತಿನ ಗಾನ ಭಜಾನದಲ್ಲಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಪೃಥ್ವಿ ಭಟ್ ಅವರ ಧ್ವನಿ ಕೂಡ ಈ ಹಾಡಿಗಿದೆ. ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಹಾಡು, ಸಾಹಿತ್ಯ ಜಯಂತ್ ಕಾಕಿಣಿ, ಸಂಗೀತ ಅರ್ಜುನ್ ಜನ್ಯ.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರು.
1: ಇಂದು ಹೆಣ್ಣಿಗೆ ಅವಳ ಬದುಕು ನಿರ್ಭಯತೆಯನ್ನು ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
2: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವೂ ಮೇಲಲ್ಲ ಕೀಳಲ್ಲ.
1: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

ಗುರುವಾರ ಸಂಜೆ ಹಾಡನ್ನ ಮಂಗಳವಾರ ಸಂಜೆ ಕೇಳ್ತಾ ಇದ್ದೀರಾ. ಪವಚಿತ್ರದ ಹಾಡು ಇದಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಕವಿರಾಜ್ ಹಾಗೂ ಸಂಗೀತ ತಮನ್ ಎಸ್ ಎಸ್ ಅವರದಾಗಿತ್ತು. ಏನೋ ಇವತ್ತಿನ ಗಾನ ಬಜಾನ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಹಾಡುಗಳು ನಿಮಗೋಸ್ಕರ ತಯಾರಿದೆ ಅಂತ ಹೇಳ್ತಾ ಇದ್ದೆ. ಹಾಗೆ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಪಾಂಡವಪುರದಿಂದ ಹರಳಹಟ್ಟಿ ಪುಟ್ಟರಾಜು ಅವರು ಇವತ್ತು ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಿರೋ ಹಾಡುಗಳು ಸುಶ್ರಾವ್ಯವಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಿನೇಶ್ ಗುಡ್ಡದೂರು ಆಲ್ದೂರು ಚಿಕ್ಕಮಗಳೂರಿನಿಂದ ಗಾನ ಬಜಾನ ಕಾರ್ಯಕ್ರಮದಲ್ಲಿ ಹೊಸ ಹಾಡುಗಳು ಬಹಳ ಮಧುರವಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ವಾಣಿಶ್ರೀ ಅವರ ಸಂದೇಶ ನಮ್ಮನ್ನ ತಲುಪಿದೆ. ಮತ್ತೆ ಚಿಂತಾಮಣಿಯಿಂದ ನಂಜುಂಡ ಅವರ ಸಂದೇಶವನ್ನ ಕಳಿಸಿದ್ದಾರೆ, ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ ರವಿ ಅವರು ಸಿ ಎನ್ ಹಳ್ಳಿಯಿಂದ. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಹೀಗೆ ಕೇಳ್ತಾ ಇರಿ, ಇನ್ನು ಕೇಳಿ. ಇನ್ನು ಮುಂದಿನ ಹಾಡು ಯಾವುದು ಅಂತಂದ್ರೆ ಚಕ್ರವ್ಯೂಹ ಚಿತ್ರದ್ದು ನಿಂತಲಿ ನಿಲ್ಲಲಾರೆ ಅನ್ನೋ ಸೂಪರ್ ಹಾಡು. ಬೀಗ ಅವರ ಧ್ವನಿಯಲ್ಲಿ ಸಾಹಿತ್ಯ ಕವಿರಾಜ್, ಸಂಗೀತ ತಮನ್ ಎಸ್ ಎಸ್.

ಸ್ನೇಹನ ಪ್ರೀತಿನ ಚಿತ್ರದ ಸೂಪರ್ ಹಿಟ್ ಹಾಡೊಂದನ್ನ ಈಗಷ್ಟೇ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಹಾಡಿನ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಹಾಗೂ ಸಂಗೀತ ವಿ ಹರಿಕೃಷ್ಣ ಅವರದಾಗಿತ್ತು. ತುಮಕೂರಿನಿಂದ ಚಂದ್ರಶೇಖರ್ ಮತ್ತೆ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಹಾಗೆ ಯತಿರಾಜ್ ಅವರು ಸಂಕೇಶ್ವರದಿಂದ ಮತ್ತೆ ಕೊಪ್ಪಳದಿಂದ ಯಾರಿದು ಕ್ಷಮಿಸಿ ನಿಮ್ಮ ಹೆಸರನ್ನ ಬರ್ದಿಲ್ಲ, ನಂಬರ್ ಎಂಡಿಂಗ್ 4052 ನಿಮ್ಮ ಸಂದೇಶ ನಮ್ಮನ್ನ ತಲುಪಿದೆ. ಏನೋ ಆಗ್ಲೇ 6:35 ಇಲ್ಲಿಗೆ ನಮ್ಮ ಗಾನ ಬಜಾನುವನ್ನ ಸದ್ಯಕ್ಕಷ್ಟೇ ನಿಲ್ಲಿಸಿ ಮುಂದೆ ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ, ಇದಾದ ನಂತರ ಮತ್ತೆ ಮುಂದುವರಿಸೋಣ ಅಂತ ಹೇಳ್ತಾ ಇದೊಂದು ಕಡೆಯ ಹಾಡು ನಿಮಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿ 102.9 FM ಕೇಳ್ತಾ ಇದ್ದೀರಾ. ಸಮಯ ಇನ್ನೇನು 6:40 ಆಗಲಿದ್ದು ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದೆವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಕಾಲದಲ್ಲೂ ಕೂಡ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ.
0: ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ದೇಶದಲ್ಲಿ ಡೀಸೆಲ್, ಪೆಟ್ರೋಲ್, ಚಿನ್ನದ ಬೆಲೆ ಆಕಾಶಕ್ಕೆ ಏರಿದೆ. ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯ ಮತ್ತು ಬದುಕು ನೆಲ ಕಚ್ಚಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಸ್ತುವಾರಿ

0: ಬಳಿ 2014ರಲ್ಲಿ ಸೆರೆ ಹಿಡಿಯಲಾಗಿದ್ದಂತಹ 26 ವರ್ಷದ ಕಂಚನ್ ಮೂರು ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇನ್ನು ಮುಂದೆ ದಸರಾ ಮಹೋತ್ಸವಕ್ಕೆ ಈ ಆನೆಯನ್ನು ಬಳಸದಂತೆ ಸೂಚಿಸುವುದಾಗಿಯೂ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಘರ್ಷಣೆ ವೇಳೆ ಮಹಿಳಾ ಪ್ರವಾಸಿಗರೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಘಟನೆಗೆ ನಿಖರವಾದ ಕಾರಣ ಮತ್ತು ಪ್ರವಾಸಿ ಮಾರ್ಗಸೂಚಿಗಳ ನಿರ್ವಹಣೆಯಲ್ಲಿ ಯಾವುದಾದರೂ ಲೋಪವಾಗಿದೆಯೇ ಎಂಬುದರ ಕುರಿತು ಸಮಗ್ರ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸಿಗರು ಪ್ರಾಣಿಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಸರ್ಕಾರ ಮುಚ್ಚಿಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಅಪರಾಧ ದಾಖಲೆ ಬ್ಯೂರೋ ವರದಿಯ ಪ್ರಕಾರ ರಾಜ್ಯಗಳಲ್ಲಿ ಕಳೆದ 2 ವರ್ಷಗಳಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಆಹ್ವಾನಿಸಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸವಾಲನ್ನು ಸ್ವೀಕರಿಸಿದ ಅವರು, ಚರ್ಚೆಗೆ ತಯಾರಾಗಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶೀಘ್ರವೇ 2 ಬಾರಿ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕಿಸಿದೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಂದಿಸದ ಕಾಂಗ್ರೆಸ್ ಸರ್ಕಾರ ಈಗ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದ ಜನರ ಬದುಕು ಅಭದ್ರತೆಯಿಂದ ಕೂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಗುಂಡಿಗಳನ್ನು ಮುಚ್ಚುವುದಕ್ಕೂ ಸರ್ಕಾರ ಆಗುತ್ತಿಲ್ಲ. ಆಸ್ಪತ್ರೆ ಶಾಲಾ ಕಾಲೇಜುಗಳಿಗೆ ಸರ್ಕಾರ ಏನಾದರೂ ಆದ್ಯತೆ ನೀಡಿದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ಧಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಲೆ ಮಹದೇಶ್ವರ ಬೆಟ್ಟದ ಇಂಡಿಗನತ್ತ ಬಳಿ ಚಿರತೆ ದಾಳಿಯಿಂದ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಕಾವೇರಿ ವನ್ಯಜೀವಿಧಾಮ ಮತ್ತು ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ 4 ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಮಾಧ್ಯಮ ವರದಿಗಳನ್ನು ಉಲ್ಲೇಖಿಸಿ ಅರಣ್ಯಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣದ ಮುಂದಿನ ವಿಚಾರಣೆಯನ್ನು ಜೂನ್ 17ರಂದು ನಿಗದಿಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಗದ್ದೆಯಿಂದ ನ್ಯಾಯದ ಗಡಿಯವರೆಗೆ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು 4,000ಕ್ಕೂ ಹೆಚ್ಚು ಪರವಾನಗಿ ಭೂಮಾಪಕರು ಭಾಗಿಯಾಗಿ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಪರವಾನಗಿ ಭೂಮಾಪಕರ ಸೇವೆಯನ್ನು ತಕ್ಷಣವೇ ಖಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವದಡಿ ಗೌರವಧನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು.

ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆರೋಗ್ಯವಂತ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕಾಗಿ ಬಾಲ್ಯ ವಿವಾಹ ಪೋಕ್ಸೊ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಜಿಲ್ಲೆಯ 127 ಮನೆಗಳಿಗೆ ಹಾನಿಯಾಗಿದ್ದು 1235 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ 66 ಬರುವ ಎರಡು ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಒಟ್ಟು 11.63 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 314,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು ಜೂನ್ 28 ನಡೆಯಲಿದ್ದು 5 ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಕಾಶವಾಣಿ ಮೈಸೂರು ಕೇಂದ್ರ ಇದೇ 21 ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಅಭಿಯಾನದಡಿ ಇಂದಿನಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವಿಶೇಷ ಜಾಗೃತಿ ಶಿಬಿರ ಹಮ್ಮಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, LPG ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಕೇಳ್ತಾ ಇದ್ದೀರಾ. ಸಮಯ ಇನ್ನೇನು 6:55 ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ನಾಟಕದ ರಾಜಕೀಯ ಇತಿಹಾಸ ಎಂದೂ ನೆನಪಿಸಿಕೊಳ್ಳುವ ಹೆಸರು ಕಡಿದಾಳ್ ಮಂಜಪ್ಪ ಅವರದು. ಬರಹಗಾರರು ಕೆಂಗಲ್ ಹನುಮಂತಯ್ಯನವರ ನಂತರ ಅಲ್ಪಕಾಲ ಮುಖ್ಯಮಂತ್ರಿಯಾಗಿದ್ದರು. ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. ಶಿಸ್ತು, ಪ್ರಾಮಾಣಿಕತೆಗೆ ಹೆಸರಾದವರು. ಕಾದಂಬರಿಗಳನ್ನು ಬರೆದರು. ಅವರ ಮಾತು ಈಗ ಕನ್ನಡ ರತ್ನ ಭಂಡಾರದಲ್ಲಿ.
2: ನಾನು 1932 ಕಾಂಗ್ರೆಸ್ ರಾಜಕಾರಣಕ್ಕೆ ಧುಮುಕಿದ್ದವನು. ಹೆಚ್ಚಿನ ತ್ಯಾಗ ಮಾಡಿದ್ರೂ ಸಕ್ರಿಯವಾಗಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ನನ್ನ ಕೈಲಾದ ಮಟ್ಟಿಗೆ ಶ್ರಮಿಸಿದ್ದವನು. ಅಂದು ಗಾಂಧೀಜಿಯವರ ಅನುಯಾಯಿಯಾಗಿ ಕೆಲಸ ಮಾಡುವುದೇ ಒಂದು ಹೆಮ್ಮೆಯ ಸಂಗತಿಯಾಗಿತ್ತು. ಸತ್ಯಾಗ್ರಹದಲ್ಲಿ ಭಾಗವಹಿಸುವುದು ಒಂದು ಪವಿತ್ರ ಕರ್ತವ್ಯವೆನಿಸಿತ್ತು. ಸತ್ಯಾಗ್ರಹಿಗಳು ಶಿಸ್ತಿನ ಸಿಪಾಯಿಗಳಂತೆ ವರ್ತಿಸುತ್ತಿದ್ದರು. ದೇಶದ ಕೆಲವು ಕಡೆಗಳಲ್ಲಿ ಹಿಂಸಾತ್ಮಕ ಘಟನೆಗಳು ನಡೆದಿದ್ದರೂ ಕೂಡ ರಾಷ್ಟ್ರಭಕ್ತಿ ಇತ್ತು, ನಿಷ್ಠೆಯ ಜೊತೆಗೆ ತ್ಯಾಗ ಮನೋಭಾವವಿತ್ತು. ಶಾಸನ ಸಭೆಗಳಲ್ಲೂ ಸಾರ್ವಜನಿಕ ವೇದಿಕೆಗಳ ಮೇಲೂ ರಾಜಕಾರಣಿಗಳು ಶಿಸ್ತು, ಘನತೆ, ಗಾಂಭೀರ್ಯಗಳಿಂದ ವರ್ತಿಸುತ್ತಿದ್ದರು. ಕಾಲಕ್ರಮೇಣ ದೇಶದಲ್ಲಿ ರಾಜಕೀಯ ಜಾಗೃತಿ ಬೆಳೆಯುತ್ತಾ ಬಂತು. ಉತ್ಕಟ ರಾಷ್ಟ್ರಪ್ರೇಮ ಮತ್ತು ಆದರ್ಶಗಳಿಂದ ಪ್ರೇರಿತರಾಗಿದ್ದ ರಾಜಕಾರಣಿಗಳು, ತತ್ವಜ್ಞಾನಿಗಳು, ಸಾಹಿತಿಗಳು, ಪತ್ರಕರ್ತರು ತಮ್ಮ ಸತತ ಪ್ರಯತ್ನದಿಂದ ದೇಶದಲ್ಲಿ ಒಂದು ಹೊಸ ಚೈತನ್ಯ ಮೂಡುವಂತೆ ಮಾಡಿದರು. ಅವರು ನೀಡಿದ್ದ ಸ್ಫೂರ್ತಿ ಮತ್ತು ಮಾರ್ಗದರ್ಶನದಿಂದ ನಿಸ್ಸಹಾಯಕತೆಯ ಜಡಮಬ್ಬಿನಲ್ಲಿ ನಿಶ್ಚೇತರಾಗಿದ್ದ ಭಾರತೀಯರು ಎಚ್ಚೆತ್ತು ಜಾಗೃತರಾದರು. ಗಾಂಧೀಜಿಯವರ ನಾಯಕತ್ವದಲ್ಲಿ ಲಕ್ಷಾಂತರ ಜನರು ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಸೆರೆಮನೆಯನ್ನು ಸೇರಿದರು. ಅಂತಿಮದಲ್ಲಿ ಲಕ್ಷಾಂತರ ಜನರ ಶ್ರಮ, ತ್ಯಾಗ, ಬಲಿದಾನಗಳಿಂದ 1947 ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಆದರೆ ಅದುವರೆಗೆ ಒಂದಾಗಿದ್ದ ದೇಶ ಇಬ್ಭಾಗ್ಯವಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಹೆಸರಿನಲ್ಲಿ 2 ರಾಷ್ಟ್ರಗಳು ಹುಟ್ಟಿದವು. ಮುಂಚೂಣಿಯಲ್ಲಿದ್ದ ನಾಯಕರಿಗೆ ಶಾಸಕರಾಗಬೇಕೆಂಬ ಆಸೆ ಇರಲಿಲ್ಲ, ಮಂತ್ರಿಗಳಾಗಬೇಕೆಂಬ ಆಕಾಂಕ್ಷೆ ಇರಲಿಲ್ಲ, ರಾಜಕಾರಣದಿಂದ ಹಣ ಗಳಿಸಬೇಕೆಂಬ ದುರಾಸೆ ಇರಲಿಲ್ಲ. ಅವರು ಮಾತೃಭೂಮಿಯ ಬಿಡುಗಡೆಗಾಗಿ, ರಾಷ್ಟ್ರದ ಹಿತಕ್ಕಾಗಿ ತಮ್ಮ ಸ್ವಂತ ಹಿತವನ್ನು ಬಲಿಕೊಡಲು ಸಿದ್ಧರಿದ್ದ ಧೀರರಾಗಿದ್ದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಯುತ್ತಿದ್ದ ಕಾಲದಲ್ಲಿ 85% ಜನರು ಅನಕ್ಷರಸ್ಥರಾಗಿದ್ದರೂ ಬಡವರಾಗಿದ್ದರೂ ಅವರಲ್ಲಿ ಸತ್ಯಸಂಧತೆ ಇತ್ತು. ಅವರ ಜೀವನದಲ್ಲಿ ಒಂದು ಆದರ್ಶವಿತ್ತು. ಇಂದು ಜೀವನದ ಸಮಸ್ತ ಕ್ಷೇತ್ರಗಳಲ್ಲಿಯೂ ಆದರ್ಶದ ಅಧಪತನವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆ, ಶಿಸ್ತು, ರಾಷ್ಟ್ರಭಕ್ತಿ ಇವುಗಳು ಮಾಯವಾಗುತ್ತಾ ಇವೆ. ಸತ್ಯವನ್ನು ನಿರ್ಭಯವಾಗಿ ನುಡಿಯುವ ಧೈರ್ಯವನ್ನು ಕೂಡ ನಾವು ಕಳೆದುಕೊಂಡಿದ್ದೇವೆ. ರಾಷ್ಟ್ರದ ಬಹುಮಂದಿ ಜನರು ರಾಷ್ಟ್ರವನ್ನು ಮರೆತು ತಮ್ಮ ತಮ್ಮ ಜಾತಿ,

0: ಧರ್ಮ ಭಾಷೆ ಇವುಗಳಿಗೆ ಅಂಟಿಕೊಂಡಿರ್ತಾರೆ. ಕೆಲವರು ಧರ್ಮದ ಮತ್ತು ಭಾಷೆಯ ಹೆಸರಿನಲ್ಲಿ ರಾಷ್ಟ್ರದ ಐಕ್ಯತೆಗೆ ಮತ್ತು ಭದ್ರತೆಗೆ ಧಕ್ಕೆಯನ್ನುಂಟು ಮಾಡುತ್ತಿದ್ದಾರೆ. ಪ್ರಾಮಾಣಿಕತೆ, ರಾಷ್ಟ್ರಪ್ರೇಮ, ಶಿಸ್ತು, ದುಡಿಮೆ ಇವೇ ಮುಂತಾದ ಗುಣಗಳು ರಾಷ್ಟ್ರಕ್ಕೆ ಚೈತನ್ಯವನ್ನು ನೀಡುತ್ತವೆ. ಈ ಗುಣಗಳಿಲ್ಲದ ರಾಷ್ಟ್ರ ಕಾಲಕ್ರಮೇಣ ರೋಗಗ್ರಸ್ತ ರಾಷ್ಟ್ರವಾಗುತ್ತದೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಈ ಮೇಲ್ಕಂಡ ಗುಣಗಳಿರುವುದರಿಂದಲೇ ಅವುಗಳು ಮುಂದುವರೆದಿವೆ. ನಮ್ಮಲ್ಲಿ ಈ ಗುಣಗಳು ಬಹಳ ಕಡಿಮೆ. ಮಿತಿಮೀರಿದ ಅಧಿಕಾರದ ಸ್ವಾರ್ಥ ಸಾಧಕ ಸಮಯ ಸಾಧಕ ಪ್ರವೃತ್ತಿ, ಅಶಿಸ್ತು, ರಾಷ್ಟ್ರಾಭಿಮಾನದ ಕೊರತೆ ಇವುಗಳಿಂದ ಕೂಡ ಯಾವ ರಾಷ್ಟ್ರವೂ ಕೂಡ ಪ್ರಗತಿಯನ್ನು ಸಾಧಿಸಲಾರದು. ನಮ್ಮ ದೇಶ ಇಂದು ಎದುರಿಸುತ್ತಿರುವ ಹಲವು ಸಮಸ್ಯೆಗಳಿಗೆ ನಮ್ಮಲ್ಲಿರತಕ್ಕ ನ್ಯೂನತೆಗಳು, ದೌರ್ಬಲ್ಯಗಳು ಬಹುಮಟ್ಟಿಗೆ ಕಾರಣವೆಂದರೆ ತಪ್ಪಾಗಲಾರದು. ರಾಷ್ಟ್ರದಲ್ಲಿ ಉದ್ಭವಿಸಿರುವ ಹಲವು ಸಮಸ್ಯೆಗಳನ್ನು ದಿಟ್ಟತನದಿಂದ ಬಗೆಹರಿಸಲು ನಮಗೂ ನಮ್ಮ ರಾಷ್ಟ್ರದ ಮುಂದಾಳುಗಳಿಗೂ ಸಹ ಭಗವಂತನು ಸದ್ಬುದ್ಧಿ ಶಕ್ತಿ ಸಾಮರ್ಥ್ಯಗಳನ್ನು ಕೊಡಲೆಂದು ಹಾರೈಸುತ್ತೇನೆ.
1: 37ನೇ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಕಡಿದಾಳ್ ಮಂಜಪ್ಪ ಅವರು ಹೇಳಿದ್ದ ಮಾತುಗಳನ್ನು ನಾವು ಇಂದು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೆನಪಿಸಿಕೊಂಡೆವು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ, ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ.
4: ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ, ಅದೇ ಸ್ನೇಹ. ಹೀಗೆಂದಿದೆ ಹಿತೋಪದೇಶ. ಸ್ನೇಹ ವಿಕಾಸ, ದ್ವೇಷ ವಿನಾಶ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಂದಿನ 5 ವರ್ಷಗಳಲ್ಲಿ ಛತ್ತೀಸ್ಗಢದ ಬಸ್ತಾರ್ ವಲಯವು ದೇಶದ ಅತ್ಯಂತ ಅಭಿವೃದ್ಧಿ ಹೊಂದಿದ ಬುಡಕಟ್ಟು ಪ್ರದೇಶವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಇಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, 2031 ವೇಳೆಗೆ ಇಲ್ಲಿನ ಜನರ ಆದಾಯವನ್ನು 6 ಪಟ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ಸಿಯಾಲ್ಗೆ ತಲುಪಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಈ ಭೇಟಿ ಭಾರತ ದಕ್ಷಿಣ ಕೊರಿಯಾ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಆಯೋಜಿಸಿದ್ದ ನವಕರ್ನಾಟಕ ಅಭಿವೃದ್ಧಿಯ ಮಾದರಿಯ ವಸ್ತು ಪ್ರದರ್ಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ರಾಜ್ಯ ಸರ್ಕಾರ ಜಾರಿಗೊಳಿಸಲು ಮುಂದಾಗಿರುವ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ಯೋಜನೆಯಿಂದ ಕೈಬಿಡಬೇಕು, ನಮ್ಮೂರ ಸರ್ಕಾರಿ ಶಾಲೆಗಳನ್ನು ನಮ್ಮೂರಲ್ಲೇ ಉಳಿಸಬೇಕು ಎಂದು ಆಗ್ರಹಿಸಿ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮೇನಹಳ್ಳಿ ಮತ್ತು ದೊಡ್ಡೇಗಾನಹಳ್ಳಿ ಗ್ರಾಮಸ್ಥರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಮಳೆಗಾಲದ ಆರಂಭವಾದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರ ಮತ್ತು ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಮತ್ತು ಹೊನ್ನಾವರದ ಅಪ್ಸರಕೊಂಡ ಕಡಲ ತೀರದಲ್ಲಿ ವಿವಾಹ ಪೂರ್ವ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಆಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. 2 ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಭ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರಿಗೆ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನಾಗಿ ನೇಮಕಗೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಸಮಯ ಸರಿಯಾಗಿ 7:07 ಇನ್ನು ಮುಂದೆ ಕೇಳಿ ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲೆಗಳು ಪ್ರಸ್ತುತಿ ಬಿಕೆ ಸುಮತಿ
1: ಆಕಾಶವಾಣಿ
2: ಆಕಾಶದಲ್ಲಿ ಧ್ವನಿಸುವ ಸಾಗರ ವಾಣಿಯು ಧೇನಿಸುವ ಸುಸ್ವರ ಆಕಾಶವಾಣಿಯ ನಾದದ ಆಗರ ನಿಲಯದ ಕಲಾವಿದರು ಎಂಬ ಹೊಣೆಪಟ್ಟಿ ಹೊತ್ತ ಕಲಾ

0: ಭಾರತದ ಸಂಗೀತ ಕಲಾವಿದರು ಯಾವುದೇ ಕೇಂದ್ರದ ಘನತೆ ಕೀರ್ತಿ ಎನಿಸಿಕೊಂಡವರು.
1: 1976 ಇಸ್ವಿಯಲ್ಲಿ ನಾನು ಬೆಂಗಳೂರು ಆಕಾಶವಾಣಿ ಸೇರಿದಾಗ, ಬೆಂಗಳೂರು ಆಕಾಶವಾಣಿ ಅಂತಂದ್ರೆ ಆ ಎಂಥ ಗೌರವ.
2: ನಾನು ಬೆಂಗಳೂರು ಆಕಾಶವಾಣಿಗೆ 1979 ಬಂದಾಗ ಸಂಗೀತ ವಿಭಾಗದಲ್ಲಿ ಎಂತೆಂಥ ದಿಗ್ಗಜ ಕಲಾವಿದರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ನೆನೆಸ್ಕೊಳ್ಳೋದೇ ಒಂದು ದೊಡ್ಡ ಸಂತೋಷದ ವಿಷಯ.
3: 81 ಡಿಸೆಂಬರ್ ಆಕಾಶವಾಣಿ ಬೆಂಗಳೂರಿನ ನಿಲಯದ ಕಲಾವಿದನಾಗಿ ನೇಮಕಗೊಂಡೆ. ಆವಾಗ ನಿಲಯದ ಕಲಾವಿದರಾಗಿ ಇದ್ದಂತವರು ಸಂಗೀತ ಪ್ರಪಂಚದ ಘಟಾನುಘಟಿಗಳು.
4: ನಾನು 1989 ಬೆಂಗಳೂರು ಆಕಾಶವಾಣಿಯಲ್ಲಿ ನಿಲಯದ ಕಲಾವಿದೆಯಾಗಿ ನಾನು ಕೆಲಸಕ್ಕೆ ಸೇರಿದಾಗ ಸುಮಾರೊಂದು 36 ಜನದವರೆಗೂ ಸಂಗೀತಗಾರರಿದ್ದರು.
5: ನಾನು ಆಕಾಶವಾಣಿಗೆ 60 ವರ್ಷಗಳ ಹಿಂದೆ, ಅಂದರೆ ನನಗೆ 10 ವರ್ಷ ಇರಬೇಕಾದ್ರೆ ಬಾಲ ಕಲಾವಿದನಾಗಿ ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಆ ಎಲ್ಲ ಕಾರ್ಯಕ್ರಮಗಳು ಎಂತೆಂಥ ದಿಗ್ಗಜರಿದ್ರು, ಅವ್ರ ಹೆಸರೆಲ್ಲ ನಾವು ರೇಡಿಯೋಲಿ ಕೇಳ್ತಿದ್ದೀವಿ.
6: ಆಲ್ ಟ್ಯಾಲೆಂಟ್, ನಾವು ಬೇಕಾದಷ್ಟು ವಾದ್ಯ ವೃಂದಗಳು ನುಡಿಸ್ತಾ ಇದ್ವಿ, ಬೇಕಾದಷ್ಟು ಭಾವಗೀತೆಗಳಿಗೆ ನುಡಿಸ್ತಾ ಇದ್ವಿ, ಬೇಕಾದಷ್ಟು ಗೀತಾರಾಧನೆಗಳು ನುಡಿಸ್ತಾ ಇದ್ವಿ. ಅದು ಬಹಳ ಖುಷಿ ಕೊಡೋದು ನಮ್ಗೆ.
0: ನಿಲಯದ ಸಂಗೀತ ಕಲಾವಿದರು ಯಾವುದೇ ಕೇಂದ್ರದ ಘನತೆ ಕೀರ್ತಿ ಎನಿಸಿಕೊಂಡವರು. ವಿದ್ವಾನ್ ಎಸ್ ಶಂಕರ್ ನಿಲಯದ ಕಲಾವಿದರು ಅಲ್ಲದಿದ್ದರೂ ಬಾಲ ಕಲಾವಿದನಾಗಿ 10ನೇ ವಯಸ್ಸಿನಿಂದಲೇ ಈ ಸಂಗೀತ ಸಾಗರದಲ್ಲಿ ಮಿಂದವರು. ವಿದ್ವಾನ್ ಎಸ್ ಶಂಕರ್ ಸ್ಟಾಫ್ ಆರ್ಟಿಸ್ಟ್ಸ್ ನಿಲಯದ ಕಲಾವಿದರನ್ನು ಆತ್ಮೀಯವಾಗಿ ಬಲ್ಲವರು.
5: ಎಲ್ಲ ಕಾರ್ಯಕ್ರಮಗಳು ಎಂತೆಂಥ ದಿಗ್ಗಜರಿದ್ರು, ಅವ್ರ ಹೆಸರೆಲ್ಲ ನಾವು ರೇಡಿಯೋಲಿ ಕೇಳ್ತಿದ್ದೀವಿ. ವಯಲಿನ್ಗೆ ಟಿ ಎಸ್ ತಾತಾಚಾರ್, ಎ ವಿ ಕೃಷ್ಣಮಾಚಾರ್ ಅಂದರೆ ಪದ್ಮಚರಣ್, ಎಂ ಎಸ್ ಸುಬ್ರಹ್ಮಣ್ಯಂ, ಅವರ ಪುತ್ರ ಎಂ ಎಸ್ ಗೋವಿಂದಸ್ವಾಮಿ, ಡಿ ಸೂರ್ಯಪ್ರಭಾ, ಎಸ್ ಶೇಷಗಿರಿ ರಾವ್, ಟಿ ಡಿ ತ್ಯಾಗರಾಜನ್, ಹೀಗೆ ಅನೇಕರಿದ್ದರು. ನಮಗಿಂತ ಹಿರಿಯರು ಇದ್ದರು, ತುಂಬ ಅನುಭವಸ್ಥರಿದ್ದರು. ಸಂಗೀತ ರೂಪಕಗಳು ಪೂತಿನ ಇರ್ಬೋದು, ರಜನಿಕಾಂತ್ ರಾಯರು ಬಾಲಮುರಳಿಯನ್ನು ಕರೆಸಿ ಒಂದು ಮೇಘ ಸಂದೇಶದ ಬಗ್ಗೆ, ಅದರಲ್ಲಿ ನಮ್ಮ ಪಾತ್ರ ಗುಂಪಲ್ಲಿ ಹಾಡಿದ್ರು ಕೂಡ ಒಂದು 3-4 ದಿವಸ ಬಾಲಮುರಳಿ ಹತ್ರ ನಿಂತ್ಕೊಂಡು ನಾವು ಅಂಥದ್ದೆಲ್ಲ ನೋಡ್ತೀವ ಅನ್ಸುತ್ತೆ. ಅಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ತು ಆಕಾಶವಾಣಿ. ಅವತ್ತು ಹೇಳ್ಕೊಟ್ಟು ಅವತ್ತು ಕಲಿಸ್ಕೊಟ್ರು 100+ ಹಾಡುಗಳು, ಎಲ್ಲ ಹಾಂಟಿಂಗ್ ಮೆಲೋಡೀಸ್. ಕಚೇರಿಗಳಿಗೆ ಒಪ್ಕೋಬೇಕಾದ್ರೆ ಅವ್ರ ಪರ್ಮಿಷನ್ ತಗೋಬೇಕಾಗುತ್ತೆ. ಈಗ ಫಾರಿನ್ ಟ್ರಿಪ್ಪು ಅಂತ ಅದಕ್ಕೂ ಅದಕ್ಕೆ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ದೇ ಆರ್ ಕಮಿಟೆಡ್ ಟು ದ ಆರ್ಗನೈಸೇಷನ್. ಕೆಲವರು ತ್ಯಾಗ ಮಾಡಿನೇ ಅವ್ರ ಆಪರ್ಚುನಿಟೀಸನ್ನು ತ್ಯಾಗ ಮಾಡ್ಕೊಂಡೇ ಆ ಒಂದು ಸಂಸ್ಥೆಗೆ ನಿಷ್ಠೆಯಿಂದ ಬಹಳ ಅದಕ್ಕೆ ಬದ್ಧರಾಗಿ ಅವರ ಒಂದು ಸೇವೆಯನ್ನು ನಾವು ಎಷ್ಟು ಕೊಂಡಾಡಿದ್ರು ಸಾಲದು.
0: ಸ್ಟಾಫ್ ಆರ್ಟಿಸ್ಟ್ಸ್ ನಿಲಯದ ಕಲಾವಿದ ವೃಂದ ಪಾಳಿ ಕೆಲಸಗಳಲ್ಲಿ ಧ್ವನಿ ಮುದ್ರಣದ ಸಮತೋಲನ ಕಾಪಾಡುತ್ತಾ, ನೇರ ಪ್ರಸಾರದ ಕಚೇರಿಗಳಲ್ಲಿ ಹಾಡುತ್ತಾ, ನುಡಿಸುತ್ತಾ, ಆಲಿಸುತ್ತಾ ತಮ್ಮ ಇರುವನ್ನೇ ಕಳೆದುಕೊಂಡವರು, ಶ್ರೋತೃವಿನ ಶ್ರುತಿ ಹಿಡಿದವರು. ಕಲಾವಿದೆ ಪ್ರಸಾರಕಿ ರಾಜಲಕ್ಷ್ಮಿ ಶ್ರೀಧರ್ ಬೆಂಗಳೂರು ಮೈಸೂರು ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಂಗೀತ ಕಲಾವಿದರ ಧ್ವನಿ ಚಿತ್ರ ನೀಡಿದರು.
1: ನಾ ಸೇರುವಾಗಲೇ ಬಹಳಷ್ಟು ಜನ ಕಲಾವಿದರು, ಡಾಕ್ಟರ್ ವಿ ದುರಸ್ವಾಮಿ ಅಯ್ಯಂಗಾರ್, ಟಿ ನಾಗಮ್ಮ ಅವರು, ಟಿ ಎಸ್ ತಾತಾಚಾರ್ ಅವರು, ಕೆ ಎಸ್ ಗೋಪಾಲ್ ರಾವ್ ಇವರೆಲ್ಲ ರಿಟೈರ್ ಆಗ್ಬಿಟ್ಟಿದ್ರು. ನಾ ನೋಡಿದ್ದು ಪದ್ಮಭೂಷಣ ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಎಂ ವಿ ವರಾಹಸ್ವಾಮಿ, ಪದ್ಮಚರಣ್, ಜೆಎಲ್ ಕಾಶಿನಾಥ ಶಾಸ್ತ್ರಿಗಳು, ಸೆಲ್ಲೋ ನಾಗೇಂದ್ರಪ್ಪ, ಕ್ಲಾರಿನೆಟ್ ನಾಗೇಂದ್ರಪ್ಪ, ಸಿ ಕೃಷ್ಣಮೂರ್ತಿ, ಡಿ ಸೂರ್ಯಪ್ರಭಾ, ಎಂ ಎಸ್ ರಾಮಯ್ಯ, ಎಂ ಎಸ್ ಸುಬ್ರಹ್ಮಣ್ಯಂ, ವಯ್ಯಾಪುರಿ ದೇವರ್, ಘಟಂ ಮಂಜುನಾಥ್, ಬಿ ವಿ ಸೀತಾ, ಎಚ್ ಪಿ ರಾಮಾಚಾರ್, ಎಸ್ ಬಿ ಕೇಶವಮೂರ್ತಿ, ಎ ಎಸ್ ಶ್ರೀನಿವಾಸ ಮೂರ್ತಿ, ಎಂ ಟಿ ಶೆಲ್ವನಾರಾಯಣ, ಎಚ್ ಕೆ ನಾರಾಯಣ ಅವರು ಕೂಡ ಮ್ಯೂಸಿಕ್ ಸೆಕ್ಷನ್ ಅಲ್ಲೇ ಇದ್ರು, ಸಿದ್ದೇಶ್ ಕುಮಾರ್, ರೇವತಿ ಮೂರ್ತಿ. ಆಮೇಲೆ ಟ್ರಾನ್ಸ್ಫರ್ ಆಗಿ ಬಂದ್ ನಾನು ಸೇರಿದ ಕೆಲವೇ ದಿನದಲ್ಲಿ ಬಂದವರು ಎ ಡಿ ಜಾಕ್ರಿಯಾ, ಎಸ್ ಶೇಷಗಿರಿ ರಾವ್, ಎಂ ಟಿ ರಾಜಕೇಸರಿ, ಆಮೇಲೆ ಶಾಂತಾ ಜಯತೀರ್ಥ ಅವರು ಹೊಸದಾಗಿ ಬಂದರು, ಆಮೇಲೆ ಪಂಡಿತ್ ರವೀಂದ್ರ ಯಾವಗಲ್, ಪಂಡಿತ್ ವಿಶ್ವನಾಥ್ ನಾಕೋಡ್, ಎಂ ಎಸ್ ಗೋವಿಂದಸ್ವಾಮಿ, ಲಾಲ್ಗುಡಿ ರಾಜಲಕ್ಷ್ಮಿ, ಎಂ ಎ ಕೃಷ್ಣಮೂರ್ತಿ, ಜಯಂತ್ ಕುಮಾರ್ ದಾಸ್, ಪಿ ಎಸ್ ವಸಂತ, ಎ ಆರ್ ಕೃಷ್ಣಮೂರ್ತಿಗಳು, ಆಮೇಲೆ ಕೆ ಎಸ್ ರಾಜೇಶ್, ಗೀತಾ

0: ಪ್ರಕಾಶ್, ಎಂ ರಾಘವೇಂದ್ರ ಅವರು ಬಂದಿದ್ರು. ಆಮೇಲೆ ಅವರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆದರು, ಯು ಪಿ ಎಸ್ ಇಂದ ಸೆಲೆಕ್ಷನ್ ಆಗಿ. ಬಿ ಆರ್ ಗೀತಾ, ಪಿ ರಮ, ಆರ್ ಚಂದ್ರಿಕಾ, ಆಮೇಲೆ ಎಚ್ ಎಸ್ ರಮೇಶ್ ಅವರು ಮೈಸೂರಿನಿಂದ ಟ್ರಾನ್ಸ್ಫರ್ ಆಗಿ ಹೋದರು. ವಿ ಕೆ ರಾಮನ್ನು ಮೈಸೂರು ಆರ್ಧಯಾಕರ್ ಅವರು ಭದ್ರಾವತಿ ಆಕಾಶವಾಣಿಯಿಂದ ಟ್ರಾನ್ಸ್ಫರ್ ಆಗಿ ಬೆಂಗಳೂರು ಆಕಾಶವಾಣಿಗೆ ಬಂದರು. ಆಮೇಲೆ ಕಾಶಿನಾಥ ಶಾಸ್ತ್ರಿಗಳು ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡರಲ್ಲೂ ನಿಷ್ಣಾತರು. ಮೈಸೂರು ಆಕಾಶವಾಣಿ ಪ್ರಾರಂಭ ಆದಾಗ್ಲಿಂದ ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವರು ಮತ್ತೆ ಇನ್ನೊಬ್ರು ಮಹಾನ್ ನಿಲಯದ ಕಲಾವಿದರು ಅಂದ್ರೆ ಶಲ್ಲಪುಳ್ಳಯ್ಯಂಗಾರ್ ಅವರು. ಗಾನವಿಹಾರ ಅಂದ್ರೆ ಜನ ನೆನೆಸ್ಕೊಳ್ಳೋದೇ ಅವ್ರನ್ನ, ಅಂತ ಒಂದು ಸ್ಟ್ಯಾಂಡರ್ಡ್. ಎಂ ಟಿ ಶಲ್ವನಾರಾಯಣನು ಅಷ್ಟೇ, ಗಾನವಿಹಾರ ಬಹಳಷ್ಟು ಮಾಡಿದ್ದಾರೆ. ಮತ್ತೆ ನಮ್ಮ ಸೆಲ್ಲೋ ನಾಗೇಂದ್ರಪ್ಪ ಅವರು ಮತ್ತೆ ಕ್ಲಾರಿಯೋನೆಟ್ ಬಿ ನಾಗೇಂದ್ರಪ್ಪ ಅಂತವ್ರೊಬ್ರು ಕಲಾವಿದರು ಬರಲೇ ಇಲ್ಲ ಸ್ಟಾಫ್ ಮೇಲೆ ಮತ್ತೆ ಅವ್ರು ರಿಟೈರ್ ಆದ್ಮೇಲೆ. ಆಮೇಲೆ ಶಾಂತಾ ಜಯ ತೀರ್ಥ ಎಂತ ಕಂಪೋಸಿಂಗ್, ನಮ್ಮ ಪಂಡಿತ್ ರವೀಂದ್ರ ಯಾವಗಲ್ಲು, ಆಮೇಲೆ ಎಂ ಎಸ್ ರಾಮಯ್ಯ, ಎಂ ಎ ಕೃಷ್ಣಮೂರ್ತಿ ಇವರೆಲ್ಲ ಸೇರಿದ ಆಕ್ಚುಲಿ ಮೃದಂಗಕ್ಕಾದರು ತಬಲದಲ್ಲೂ ಅಷ್ಟು ಚೆನ್ನಾಗಿ ನುಡಿಸೋರು. ಎಂ ಎಸ್ ಸುಬ್ರಹ್ಮಣ್ಯಂ ಅವರು ಮತ್ತೆ ನಮ್ಮ ಎಂ ಎಸ್ ಗೋವಿಂದ ಸ್ವಾಮಿ, ಪ್ರತಿಯೊಬ್ಬರು ಅಷ್ಟೇ, ಹೇಳ್ತಾ ಹೋದ್ರೆ ಬಹುಶಃ ಇದು ಮುಗಿಯೋದೇ ಇಲ್ಲ ಅಂತ ಅನ್ಸತ್ತೆ. ಅಂಥ ಕಲಾವಿದರು ಒಬ್ರಿಗಿಂತ ಒಬ್ರು. ಮೈಸೂರು ಶ್ರಾದ್ಲಕ್ಷ್ಮಿ, ನಿಜವಾಗ್ಲೂ ವೀಣೆ ಅದ್ಭುತವಾದ ವೀಣೆ, ಅಂಥ ಮೀಂಡು, ಅಂಥ ಪರಂಪರೆ ಅದು. ಮತ್ತೆ ಮೈಸೂರು ಅರ್ಧಯಾಕರು, ವಿ ಕೆ ರಾಮನ್ನು, ಸಿ ಕೆ ಶಿವಲಿಂಗಪ್ಪ ಎಲ್ಲರೂ ಅಷ್ಟೇ, ಆಮೇಲೆ ಸಿ ಶ್ಯಾಮ್ ಪ್ರಕಾಶು ಅಷ್ಟೇ, ಬಹಳ ಒಳ್ಳೆ ಅಂದ್ರೆ ಮೈಸೂರು ವೀಣಾ ಪರಂಪರೆ, ಮೈಸೂರು ಬಾನಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಬರ್ತಾರೆ ಸಿ ಶ್ಯಾಮ್ ಪ್ರಕಾಶ್ ಅವರು. ಇವರು ಸಿ ಕೃಷ್ಣಮೂರ್ತಿ ಅವರ ಸಹೋದರರು. ಸಿ ಕೃಷ್ಣಮೂರ್ತಿ ಅವರು ಬೆಂಗಳೂರು ಆಕಾಶವಾಣಿಯಲ್ಲಿ ಇದ್ದಂಥದ್ದು ಎಂತಹ ಮೇರು ಕಲಾವಿದರು ಅಂದ್ರೆ ಮೈಸೂರು ವೀಣಾ ಶೇಷಣ್ಣನವರ ಒಂದು ಪರಂಪರೆಯ ಟಾರ್ಚ್ ಬೇರರ್ ಅಂದ್ರೆ ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿ ಹಾಡು ಹಾಡೋರು, ಅಂಥ ಮೇರು ಕಲಾವಿದರು. ಇನ್ನು ಮೈಸೂರಿಗೆ ಬಂದ್ಮೇಲನ್ಕ ಡಾಕ್ಟರ್ ಎಚ್ ಆರ್ ಲೀಲಾವತಿ, ಯಾರು ಕೇಳಿಲ್ಲ ಇವರ ಒಂದು ಹಾಡುಗಾರಿಕೆಯನ್ನ. ಆಮೇಲೆ ಎಂ ವೆಂಕಟೇಶಾಚಾರ್, ಘನ ವಿದ್ವಾಂಸರು ಎಂತೆಂಥ ಪಲ್ಲವಿಗಳನ್ನ ಹಾಡಿದ್ದಾರೆ. ಇವತ್ತಿಗೂ ಅವರು ಹಾಡಿರುವಂತಹ ಪಲ್ಲವಿಗಳು, ರಾಗತಾನ ಪಲ್ಲವಿ ಮೈಸೂರು ಆಕಾಶವಾಣಿಯಲ್ಲಿ ಇದೆ. ಇವರು ಕೂಡ ಗಾನವಿಹಾರ ಬಹಳಷ್ಟು ನಡೆಸಿಕೊಟ್ಟಿದ್ದಾರೆ. ಕೆ ಜಿ ಕನಕಲಕ್ಷ್ಮಿ, ಇವರು ಪಾಲ್ಗೊಳ್ಳದೇ ಇರುವಂತಹ ಸಂಗೀತ ಪ್ರಕಾರವೇ ಇಲ್ಲ, ಭಾವಗೀತೆ ಹಾಡೋರು, ದೇವನಾಮ ಹಾಡೋರು, ವಚನಗಳ ಹಾಡಿದ್ದಾರೆ, ಶಾಸ್ತ್ರೀಯ ಸಂಗೀತ ಎಲ್ಲವನ್ನೂ ಹಾಡೋರು, ಅಂಥ ಒಳ್ಳೆ ವಾಯ್ಸ್. ಆಮೇಲೆ ಕೆ ಪಿ ಉಪಾಧ್ಯಾಯ ಎಂತಹ ಫ್ಲೂಟ್ ಆರ್ಟಿಸ್ಟು, ಕಂಪೋಸಿಂಗ್ ದೈ ನೇಮ್ ಇಸ್ ಕೆ ಪಿ ಉಪಾಧ್ಯಾಯ ಅಂದ್ರೆ ಭಾವಗೀತೆ ಹೇಗಿರಬೇಕು ಅಂದ್ರೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಉಪಾಧ್ಯಾಯರು. ಎಚ್ ಕೆ ನರಸಿಂಹಮೂರ್ತಿ, ಮೈಸೂರು ಎಂ ನಾಗರಾಜ್, ಪಿ ಜಿ ಲಕ್ಷ್ಮೀನಾರಾಯಣ, ಮತ್ತೆ ತುಮಕೂರು ಟಿ ವಿ ಭದ್ರಾಚಾರ್, ಮತ್ತೆ ಎ ಎಸ್ ಪದ್ಮ, ಮೈಸೂರು ರಾಜಲಕ್ಷ್ಮಿ. ಬಹುಶಃ ನಮ್ಮ ಮೈಸೂರು ನಾಗರಾಜು, ಎಚ್ ಕೆ ನರಸಿಂಹಮೂರ್ತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಬೆತ್ತಂತಹ ಪ್ರಮುಖ ಕಲಾವಿದರು. ಇವರುಗಳೆಲ್ಲ ಆರ್ಕೆಸ್ಟ್ರಾ ಮಾಡಿದ್ದಾರೆ. ವೀಣೆಗೆ ಒಂದು ಮೃದಂಗ ಪಕ್ಕವಾದ್ಯ ಹೇಗಿರಬೇಕು ಅಂದ್ರೆ ಪಿ ಜಿ ಲಕ್ಷ್ಮೀನಾರಾಯಣ ಅವರ ಪಕ್ಕವಾದ್ಯವನ್ನ ಕೇಳಬೇಕು. ಇನ್ನು ತುಮಕೂರು ಟಿ ವಿ ಭದ್ರಾಚಾರ್, ಹಿಂದೂಸ್ತಾನಿ ಮತ್ತೆ ಕರ್ನಾಟಕ ಮ್ಯೂಸಿಕ್ ಜುಗಲ್ ಬಂದಿ ಇದ್ರೆ ಹಿಂದೂಸ್ತಾನಿಯವರು ತಬಲಿಸ್ಟ್ನ ಬಿಟ್ಬಿಡೋರು, ಭದ್ರಾಚಾರ್ಯ ನೀವು ನುಡಿಸಿ ನುಡಿಸಿ ನುಡಿಸಿ ಅನ್ನೋರು, ಅಷ್ಟು ಚೆನ್ನಾಗಿ ನುಡಿಸೋರು. ಆಮೇಲೆ ಸೇರಿದಂಥವ್ರು ಕೆ ಸುಧಾ, ಆಮೇಲೆ ಎಚ್ ಎಸ್ ರಮೇಶ್ ಇಲ್ಲೇ ಸೇರಿದ್ರು, ಆಮೇಲೆ ಬೆಂಗಳೂರಿಗೆ ಹೋದ್ರು. ಆಮೇಲೆ ಜಿ ಪುಷ್ಪಲತಾ, ತುಮಕೂರು ಬಿ ರವಿಶಂಕರ್, ಎಚ್ ಎಲ್ ಶಿವಶಂಕರ ಸ್ವಾಮಿ, ಇವರೆಲ್ಲ ಏನು ಅಂದ್ರೆ ಅವರವರ ಕೆಲಸ ಕಾರ್ಯಗಳೊಂದಿಗೆ ಟೆಕ್ನಿಕಲಿ ಆಲ್ಸೋ ದೇ ಆರ್ ವೆರಿ ಸೌಂಡ್. ಆಕಾಶವಾಣಿ ಇಂದಿಗೂ ಕೂಡ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕೂಡ ತನ್ನ ಗುಣಮಟ್ಟವನ್ನ ಕಾಪಾಡಿಕೊಂಡು ತನ್ನದೇ ಆದಂತಹ ಛಾಪನ್ನ ಮೂಡಿಸಿದೆ.
1: ಪಂಡಿತ್ ರವೀಂದ್ರ ಯಾವಗಲ್ ಧಾರವಾಡದಿಂದ ಬೆಂಗಳೂರಿಗೆ ಬಂದಾಗ ಮೈಸೂರು ಜನಕ್ಕೆ ಹಿಂದೂಸ್ತಾನಿ ಹಿಡಿಸುತ್ತಾ ಅನ್ನುವ ಆತಂಕ
2: ಬಂದ ಹೊಸದೊಳಗ ನನಗೆ ಒಂದು ಸ್ವಲ್ಪ ಆತಂಕ ಇತ್ತು. ಯಾಕಂದ್ರೆ ನನ್ನ ಹೋಮ್ ಸಿಕ್ ಬಹಳ, ಹುಬ್ಳಿ ಧಾರವಾಡ ಬಿಟ್ಟು ಯಾವಾಗಲೂ ನಾನು ಭಾಳ ದಿವಸ ಇದ್ದಿಲ್ಲ, ನನಗೆ ಅವಕಾಶಗಳು ಸಿಗ್ತವೋ ಇಲ್ಲವೋ ಅನ್ನೋ ಆತಂಕದಿಂದ ನಾನು ಬಂದೆ. ಆದರೆ ಇಲ್ಲಿ ಬಂದಮೇಲೆ ನನಗೆ ಯಾವ ಥರದ ಆತಂಕನೂ ಬರಲಿಲ್ಲ. ಕೆ ಎಸ್ ಮಂಜುನಾಥ್ ಅವರಾಗಲಿ, ಅವರು ಹಿರಿಯ ಘಟ ವಿದ್ವಾನರು, ಎಚ್ ಪಿ ರಾಮಾಚಾರ್ಯರು ಮೃದಂಗ ವಿದ್ವಾನರು, ಎಸ್ ಪಿ ನಟರಾಜನ್ ಕೊಳಲು ವಾದ ವಿದ್ವಾಂಸರು, ವರಹ ಸ್ವಾಮಿಗಳು ಘೋಟವಾದ್ಯ ತಬಲಾ ಕಲಾವಿದರಾಗಿ, ಶ್ರೀ ಸಿದ್ದೇಶ್ ಕುಮಾರ್ ಅವರು, ಅವರೆಲ್ಲ ಎಲ್ಲರೂ ನನಗಿಂತ ಬಹಳ ದೊಡ್ಡ ದೊಡ್ಡ ಕಲಾವಿದರು. ವಯಸ್ಸು

0: ನಾನು ಬಹಳ ಹಿರಿಯರು, ಬಹಳ ಸಣ್ಣವ ನಾನು. ಕರ್ನಾಟಕ ಸಂಗೀತ ಬಗ್ಗೆ ಬಹಳ ಒಲವು ಬೆಳೆಸ್ಕೊಂಡೆ. ಆತಂಕ ಎಲ್ಲ ದೂರ ಆಯ್ತು.
1: ಆಹ್ವಾನಿತ ಶ್ರೋತೃಗಳ ಸಮ್ಮುಖದ ಕಾರ್ಯಕ್ರಮಗಳ ವೈಭವ.
0: 40 ಹಾಡುಗಳನ್ನು ನಾವು ಅಲ್ಲಿ ಪ್ರದರ್ಶನ ಮಾಡಬೇಕಾಯ್ತು. ಎಲ್ಲ ದೊಡ್ಡ ದೊಡ್ಡ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಸಹಿತ ಸೇರಿ, ಆದ್ರೆ ಫಿಲ್ಮ್ ಇಂಡಸ್ಟ್ರಿಯ ಸಂಗೀತಗಾರರು, ಸಂಗೀತ ನಿರ್ದೇಶಕರು, ದೊಡ್ಡ ಚಾಲೆಂಜ್. 40 ಹಾಡಿನ ಬ್ಯಾಕ್ಗ್ರೌಂಡ್ ನೆನ್ಪಿಟ್ಕೋಬೇಕು, ಒಂದಾದ್ಮೇಲೆ ಒಂದು ಬರಬೇಕು, ಒಂದು ತಪ್ಪಂತಂದ್ರೆ ಮತ್ತೆ ಮುಂಚೆ ನಿಂತು ಶುರು ಮಾಡಬೇಕು. ಇಷ್ಟೆಲ್ಲ ಸವಾಲಿತ್ತಲ್ಲಿ ಖುಷಿಯಿಂದ ಭಾಗವಹಿಸ್ತಿದ್ರು.
1: ಕಲಾವಿದರ ಜವಾಬ್ದಾರಿಗಳು ಮತ್ತು ಸವಾಲುಗಳು, ಈ ಜುಗಲ್ಬಂದಿ ಹೇಗಿರ್ತಾ ಇತ್ತು? ವಿದುಷಿ ಗೀತಾ ರಮಾನಂದ್.
2: ಇವಾಗ ಒಂದು ಯೋಜಿತವಾದ ಕಾರ್ಯಕ್ರಮಗಳಿಗೆ ಒಂದು ಶಿಸ್ತಿನಲ್ಲಿ ತಯಾರಾಗೋ ಜೊತೆಗೆ ಆ ಕ್ಷಣದಲ್ಲಿ ಅವರಿಗೆ ಯಾವ ರೀತಿ ಸಂಗೀತ ಬೇಕು ಅನ್ನೋದನ್ನು ಇವರು ಸಮಯ ಸ್ಫೂರ್ತಿಯಿಂದ ಮಾಡಿ ಅವರಿಗೆ ಸರಿ ಹೊಂದುವಂತೆ ಸಿದ್ಧಪಡಿಸಬೇಕಾಗಿತ್ತು.
1: ಪ್ರತಿಯೊಂದು ಆನಂದವೇ, ಪ್ರತಿ ಕ್ಷಣವು ಕಲಿಕೆಯೇ. ವಿದುಷಿ ಗೀತಾ ಶ್ಯಾಮ್ ಪ್ರಕಾಶ್.
3: ಆಲ್ ಸ್ಯಾಲ್ವೆಟ್, ನಾವು ಬೇಕಾದಷ್ಟು ವಾದ್ಯ ವೃಂದಗಳು ನುಡಿಸ್ತಾ ಇದ್ವಿ, ಬೇಕಾದಷ್ಟು ಭಾವಗೀತೆಗಳಿಗೆ ನುಡಿಸ್ತಾ ಇದ್ವಿ, ಬೇಕಾದಷ್ಟು ಗೀತಾರಾಧನೆಗಳು ನುಡಿಸ್ತಾ ಇದ್ವಿ. ಅದ್ ಬಹಳ ಖುಷಿ ಕೊಡೋದು.
1: ವಿದುಷಿ ಆರ್ ಚಂದ್ರಿಕಾ ಗಾನ ವಿಹಾರದ ಶಿಷ್ಯೆಯೂ ಹೌದು, ಗುರುವೂ ಹೌದು.
4: ಅಯ್ಯೋ ಎಷ್ಟು ಚೆನ್ನಾಗಿರುತ್ತೆ, ಸ್ಟಾಫ್ ಆಗಿ ಇಲ್ಲಿದ್ ಬಿಟ್ರೆ ಎಷ್ಟು ಸಂಗೀತಗಾರರ ಪರಿಚಯ ಇರುತ್ತೆ, ಅವ್ರ ಜೊತೆಯೆಲ್ಲ ನಾವು ವಿಷಯಗಳು ತಿಳ್ಕೋಬಹುದು, ಏನೇನೋ ಅನಿಸ್ತಾ ಇರೋದು. ಒಂದ್ಸಲಿ ಪ್ರೊಫೆಸರ್ ಆರ್ ವಿಶ್ವೇಶ್ವರನವರ ರೆಕಾರ್ಡಿಂಗ್ ಇತ್ತು, ಶ್ರುತಿ ಸಹಕಾರ ಮತ್ತೆ ತಾಳ ಸಹಕಾರ ಕೊಡೋ ಅಂತ ಕೆಲಸ ನನ್ನದಾಗಿತ್ತು. ಅವತ್ ಹಾಗೆ ಸರ್ ಬಂದಿದ ತಕ್ಷಣ ನಾವು ಮೊದಲು ಶ್ರುತಿ ಮಾಡ್ತೀವಲ್ಲ, ಅವಾಗ ಭಗವತಿ ಅನುಗ್ರಹದಿಂದ ಬಹಳ ಬೇಗ ಆ ತಂಬೂರಿ ಶ್ರುತಿ ಆಯ್ತು, ನೀಟಾಗಿ ಶ್ರುತಿ ಆಗೋಯ್ತು. ಅದಕ್ಕೆ ಅವರು ವಿಶ್ವೇಶ್ವರನ್ ಸರ್ ಅಂದ್ರು, ಇಷ್ಟು ಬೇಗ ನೀನು ಸಾರಣೆ ಅನುಸರಣೆ ಸೇರಿಸಿದೀಯಾ, ನೀನು ನಿಜವಾದ ಕಲಾವಿದೆ ಅಂದ್ರು ನನಗೆ. ಅವತ್ತು ಮಾತ್ರ ನನಗೆ ಬಹಳ ದೊಡ್ಡ ಅವಾರ್ಡ್ ಸಿಕ್ಕಂಗೆ ತುಂಬ ಸಂತೋಷ ಕೊಡ್ತು. ಅವಾಗ ಎಷ್ಟು ಲೈವ್ಗಳಿರೋದು ಅಂದರೆ 8:20 ಕ್ಲಾಸಿಕಲ್ ಮ್ಯೂಸಿಕ್ ಲೈವು, 9:30 ಲೈವು, 12:30 ಲೈವು, 1:00 ಲೈವು, 1:20 ಲೈವು, 1:30 ಒಂದು ಲೈವ್ ಇರೋದು. ರೆಕಾರ್ಡ್ ಡ್ಯೂಟೀಸ್ ಕೂಡ ಸ್ಟ್ಯಾಂಡ್ ಬೈ ಡ್ಯೂಟಿ ತೋರಿಸಿರೋರು, ನಾವು ರೆಡಿ ಇರಬೇಕು. ಈಗ 40 ನಿಮಿಷ ಆರ್ಟಿಸ್ಟ್ ಬರಲಿಲ್ವ, ನಾವು ಸಡನ್ನಾಗಿ 40 ಮಿನಿಟ್ಸ್ ಹಾಡಬೇಕು, ಹಾಫ್ ಆನ್ ಅವರ್ ಬರಲಿಲ್ವಾ ನಾವು ಹಾಡಬೇಕು. ಎಲ್ಲ ಜ್ಞಾಪಿಸ್ಕೊಂಡ್ರೆ ಬಹಳ ಖುಷಿಯಾಗುತ್ತೆ. ಇದು ನಿಲಯದ ಕಲಾವಿದರಿಗೆ ಸಿಗುವಂಥ ಆನಂದ ಸುಖ.
1: ಮೂಲತಃ ಶಾಸ್ತ್ರೀಯ ಸಂಗೀತ ಸ್ರೋತದಿಂದ ಬಂದು ಎಲ್ಲ ವಯೋಮಾನದವರಿಗೆ ಎಲ್ಲ ಸಂದರ್ಭಗಳಲ್ಲಿ ಸ್ಟುಡಿಯೋದಲ್ಲಿ, ವೇದಿಕೆಯಲ್ಲಿ, ಸಮಯದ ಚೌಕಟ್ಟಿನಲ್ಲಿ, ಅಧಿಕಾರದ ವ್ಯಾಪ್ತಿಯಲ್ಲಿ ಪ್ರಸ್ತುತಪಡಿಸುವುದು ಸಂಗೀತ ಕಲಾವಿದರಿಗೆ ಒಂದು ಸವಾಲು. ನಿಲಯದ ಸಂಗೀತ ಕಲಾವಿದರು ಮನೋಧರ್ಮಕ್ಕಿಂತ ಪಾಲಿಸಿದ್ದು ಆಕಾಶವಾಣಿ ಧರ್ಮ.

0: ಸ್ಟುಡಿಯೋದಲ್ಲಿ ಶ್ರೋತೃವಿನ ಮನಕಾನನದಲ್ಲಿ ಸ್ವರ ಸಫಾರಿ ನಡೆಸಿದವರು ನಿಲಯದ ಕಲಾವಿದರು.
1: ಬಾನುಲಿ ಕಲಿಗಳು
2: ನುಡಿ ಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
3: ಸಮಯ ಸರಿಯಾಗಿ 7:22 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
4: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಣ್ಣದನು ಮೇಲೆ ಬಿದ್ದ ಕೊರಡಾರಿಪುದು ಸುಡುವುದ ಕಿಡಿಯುರಿಯೇ ನೂರು ಕೊರಡುಗಳ. ಕಿಡಿ ಸಣ್ಣದನು ಮೇಲೆ ಬಿದ್ದ ಕೊರಡಾರಿಪುದು ಸುಡುವುದ ಕಿಡಿಯುರಿಯೇ ನೂರು ಕೊರಡುಗಳ. ಉಡುಗಿ ನಿನ್ನಾತ್ಮವಿರೆ ಬಿಡು ಹೆಗ್ಗೆಲಸಗಳನ್ನು ತೊಡಗಾತ್ಮ ಬಲಿ ತಂದು ಮಂಕುತಿಮ್ಮ. ಉಡುಗಿ ನಿನ್ನಾತ್ಮವಿರೆ ಬಿಡು ಹೆಗ್ಗೆಲಸಗಳನ್ನು ತೊಡಗಾತ್ಮ ಬಲಿ ತಂದು ಮಂಕುತಿಮ್ಮ.

ಬೆಂಕಿಯ ಕಿಡಿ ಸಣ್ಣದಾಗಿದ್ರೆ ಅದರ ಮೇಲೆ ಒಂದು ಮರದ ಕೊರಡು ಬಿದ್ದರೆ ಅದನ್ನ ಆರಿಸ್ಬಿಡುತ್ತೆ. ಆದರೆ ಬೆಂಕಿ ಹೆಚ್ಚಾದರೆ ನೂರಾರು ಒಣ ಕೊರಡುಗಳನ್ನು ಅದು ಸುಡುವ ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುತ್ತೆ. ಹಾಗೆಯೇ ಶಕ್ತಿ ಇಲ್ಲದೆ ದೊಡ್ಡ ಕೆಲಸಗಳಿಗೆ ಕೈ ಹಾಕಿದರೆ ಸೋಲು ನಿಶ್ಚಯ. ಮೊದಲು ಸಾಮರ್ಥ್ಯ ಗಳಿಸಿಕೊಳ್ಳಬೇಕು, ಅನಂತರ ಕಾರ್ಯತತ್ಪರವಾಗಬೇಕು. ಅಂದರೆ ನಮ್ಮ ಪ್ರಯತ್ನಗಳು ನಮ್ಮ ಮಿತಿಯನ್ನು ಅರ್ಥ ಮಾಡಿಕೊಂಡಿರಬೇಕು ಅನ್ನುವುದು ಇಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು. ಡಿ ವಿ ಜಿಯವರು ಅನೇಕ ಪದ್ಯಗಳಲ್ಲಿ ಈ ಮನೋಭಾವವನ್ನೇ ಸೂಚಿಸ್ತಾ ಹೋಗ್ತಾರೆ. ಅಂದರೆ ತನ್ನ ಮಿತಿಯನ್ನು, ತನ್ನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡಿರೋ ವ್ಯಕ್ತಿಯಾದರೆ ತನಗೆ ಯಾವುದು ಸಾಧ್ಯವೋ ಅದನ್ನು ಸಾರ್ಥಕವಾಗಿ ಸಾಫಲ್ಯದಿಂದ ಕೂಡಿ ಅದನ್ನು ಮಾಡಿ ಮುಗಿಸ್ತಾನೆ. ತೀರಾ ಮಹತ್ವಾಕಾಂಕ್ಷೆ ಇದ್ದರೆ, ತಾನು ಮಾಡಲಾರದ ಕೆಲಸಕ್ಕೆ ಕೈ ಹಾಕಿದರೆ ಅವನಿಗೆ ಸೋಲು ಅಥವಾ ನಿರಾಸೆ ಮುಖ್ಯ. ಹಾಗಂತ ನಾವು ಮಹತ್ವಾಕಾಂಕ್ಷೆಯನ್ನೇ ಇಟ್ಟುಕೊಳ್ಳಬಾರದು ಅಂತಲೂ ಅರ್ಥ ಅಲ್ಲ. ಪ್ರಾಯಶಃ ನಮ್ಮ ಮಹತ್ವಾಕಾಂಕ್ಷೆ ಹೇಗಿರಬೇಕು ಅಂದರೆ, ನಾವು ಮತ್ತಷ್ಟು ಪ್ರಯತ್ನ ಪಟ್ಟರೆ, ನಮ್ಮ ಕೆಲಸ ಕಾರ್ಯಗಳು ಮತ್ತಷ್ಟು ದೃಢಗೊಂಡರೆ, ಮತ್ತಷ್ಟು ವ್ಯಾಪಕವಾದರೆ, ಮತ್ತಷ್ಟು ಶಕ್ತಿಶಾಲಿಯಾದರೆ, ಆಗ ನಾವು ಏನನ್ನು ಸಂಪಾದನೆ ಮಾಡಬಹುದು ಅಥವಾ ಏನನ್ನು ಫಲ ಮಾಡಬಹುದು ಅನ್ನೋ ಗೊತ್ತಿರುತ್ತೋ ಅದಕ್ಕಿಂತಲೂ ಮಿಗಿಲಾದದ್ದನ್ನು ನಾವು ಸಾಧಿಸಬಹುದು.

ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು. ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು. ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ ಎಷ್ಟು ಚಿತವೋ ನೋಡು ಮಂಕುತಿಮ್ಮ. ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ ಎಷ್ಟು ಚಿತವೋ ನೋಡು ಮಂಕುತಿಮ್ಮ.

0: ಬೆಟ್ಟದ ಬುಡದಲ್ಲಿ ಸನ್ನೆಗೋಲನ್ನಿಟ್ಟು ಅದನ್ನು ಎಬ್ಬುವುದಕ್ಕೆ ಪ್ರಯತ್ನ ಪಟ್ಟರೆ ಸನ್ನೆಯೇ ಡೊಂಕಾಗಿ ಬಿಡುತ್ತೆ. ಹಾಗೆಯೇ ವಿವೇಚನೆ ಇಲ್ಲದೆ ಸಾಹಸ ಕಾರ್ಯಕ್ಕೆ ಕೈ ಹಾಕಿದರೆ ದುರಂತ ಖಂಡಿತ. ನಮ್ಮ ಶಕ್ತಿ ಎಷ್ಟೋ ಅಷ್ಟನ್ನು ಮಾತ್ರ ಮಾಡಲು ಕೈ ಇಡಬೇಕು. ಹಿಂದಿನ ಪದ್ಯದ ಭಾವನೆಯನ್ನೇ ಈ ಪದ್ಯವು ಒಳಗೊಂಡಿದೆ. ಸನ್ನೆಗೋಲು ಅಂದರೆ ಏನು? ಒಂದು ಭಾರವಾದ ವಸ್ತುವನ್ನು ಜರುಗಿಸೋದಕ್ಕೆ ನಾವು ಬಳಸುವಂತಹ ಕಬ್ಬಿಣದ ಸಲಾಕಿ, ಗಡಾರಿ. ಬಹಳ ದೊಡ್ಡ ಬೆಟ್ಟವನ್ನು ಎಬ್ಬುವುದಕ್ಕೆ ಹೋದರೆ, ನೂಕುವುದಕ್ಕೆ ಹೋದರೆ ಆ ಬೆಟ್ಟದ ಭಾರ ಎಷ್ಟಿರುತ್ತೆ ಅಂದರೆ, ನಾವು ಅದನ್ನು ನೂಕುವುದಕ್ಕೆ ಉಪಯೋಗಿಸುವಂತಹ ಸನ್ನೆಗೋಲನ್ನೇ ಬಾಗಿಸ್ಬಿಡುತ್ತೆ. ಆದ್ದರಿಂದ ನಾವು ಯಾವುದರ ಜೊತೆಯಲ್ಲಿ ಸಂವಾದ ಮಾಡ್ತಾ ಇದ್ದೇವೆ, ಅಥವಾ ಯಾವುದರ ಜೊತೆಯಲ್ಲಿ ಸಹಚರ್ಯವನ್ನು ಇಟ್ಕೊಂಡಿದ್ದಾರೆ, ಯಾವುದರ ವಿರುದ್ಧ ನಾವು ಹೋರಾಡ್ತಾ ಇದ್ದೇವೆ ಅನ್ನೋದು ಮುಖ್ಯ. ಅಂದರೆ ಪ್ರಪಂಚದಲ್ಲಿ, ಬದುಕಿನಲ್ಲಿ ವಿವೇಚನೆ ಅನ್ನೋದು ಮುಖ್ಯ. ವಿವೇಚನೆ ಅಂದರೆ ಏನು? ತಕ್ಕದ್ದು ತಕ್ಕ ನಲ್ಲದ್ದು ಎನ್ನುವಂತಹ ಒಂದು ಕ್ರಮ, ಆಲೋಚನಾ ಪದ್ಧತಿ, ಆಲೋಚನಾ ರೀತಿ. ಯಾವುದನ್ನು ಮಾಡಿದ್ರೆ ಸರಿ, ಯಾವುದನ್ನು ಮಾಡಿದ್ರೆ ಸರಿ ಅಲ್ಲ, ಯಾವುದು ಮಾಡಿದ್ರೆ ಸಫಲವಾದೀತು, ಯಾವುದು ಮಾಡಿದ್ರೆ ವಿಫಲ ಅನ್ನುವಂತಹ ಒಂದು ಪ್ರಜ್ಞೆ ನಮಗೆ ಬೇಕಾದರೆ, ಒಂದು ಕಡೆ ನಮ್ಮ ಮಿತಿಯೂ ನಮಗೆ ಗೊತ್ತಿರಬೇಕು, ನಮ್ಮ ಸಾಮರ್ಥ್ಯವೂ ನಮಗೆ ಗೊತ್ತಿರಬೇಕು, ಮತ್ತೊಂದು ಕಡೆ ಇವುಗಳ ಪರಿಣಾಮ ಏನಾಗಬಹುದು ಅನ್ನುವುದರ ಪರಿವಿಯೂ ನಮಗಿರಬೇಕು. ಹೀಗೆ ನಮ್ಮ ಸಾಮರ್ಥ್ಯದ ಮತ್ತು ಮಿತಿಯ ಅರಿವು ಮತ್ತು ಪರಿಣಾಮದ ಕಲ್ಪನೆ ಇವುಗಳು ಸಮತೋಲನದಿಂದ ಕೂಡಿದರೆ ನಮ್ಮ ಸಾಹಸಕ್ಕೆ, ನಮ್ಮ ಪ್ರಯತ್ನಕ್ಕೆ ಒಂದು ಬೆಲೆ ಬರುತ್ತೆ, ಒಂದು ಸಾರ್ಥಕ್ಯ ಸಿಕ್ಕುತ್ತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

92.9 FM ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಾ. ಸಮಯ ಇನ್ನೇನು 7:35 ನಿಮಿಷವಾಗಲಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು, ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ, ವೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭನ್ ಗಿಲ್ ನಾಯಕ. ವಾರ್ತೆಗಳ ವಿವರ: ಇಂಡಿಯಾ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾರ್ಡಿಕ್ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವಿನ ಬದ್ಧತೆಯು ಪ್ರಜಾಪ್ರಭುತ್ವ, ಕಾನೂನು ಆಧಾರಿತ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಆಧರಿಸಿದ್ದು, ಇದು ನಮ್ಮನ್ನು ಸಹಜ ಪಾಲುದಾರರನ್ನಾಗಿ ಮಾಡಿದೆ. ಈ ಹಂಚಿಕೆಯ ಮೌಲ್ಯಗಳೇ ಉಭಯ ಪ್ರದೇಶಗಳ ನಡುವಿನ ಬಾಂಧವ್ಯಕ್ಕೆ ಅಡಿಪಾಯ ಎಂದು ಹೇಳಿದ್ದಾರೆ. ಇಂದಿನ ಸಭೆಯಲ್ಲಿ ಕಾನೂನು ಆಧಾರಿತ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಉಕ್ರೇನ್, ರಷ್ಯಾ ಅಥವಾ ಪಶ್ಚಿಮ ಏಷ್ಯಾದಂತಹ ಸಂಘರ್ಷಗಳು ಶೀಘ್ರವಾಗಿ ಕೊನೆಗಾಣಿಸುವ ಹಾಗೂ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ಎಲ್ಲಾ ನಾಯಕರು ಎಂದಿಗೂ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ. ಭಯೋತ್ಪಾದನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ಎಲ್ಲರ ಒಂದು ಸ್ಪಷ್ಟ ಮತ್ತು ಒಗ್ಗಟ್ಟಿನ ನಿಲುವಾಗಿದೆ ಎಂದು ನುಡಿದಿದ್ದಾರೆ. 2025 ಅಕ್ಟೋಬರ್ನಿಂದ ಭಾರತವು ನಾರ್ವೆ, ಐಸ್ಲ್ಯಾಂಡ್ ಸೇರಿದಂತೆ ಇತರ ನಾರ್ಡಿಕ್ ದೇಶಗಳೊಂದಿಗೆ ಪ್ರಮುಖ ವ್ಯಾಪಾರ ಮತ್ತು ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳು ತಮ್ಮ ಸಂಬಂಧಗಳಿಗೆ ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತಾ ಕಾರ್ಯತಂತ್ರದ ಪಾಲುದಾರಿಕೆಯ ರೂಪ ನೀಡಲು ನಿರ್ಧರಿಸಿವೆ ಎಂದು ಹೇಳಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಪ್ರಧಾನಮಂತ್ರಿಗಳು ಪಾಲ್ಗೊಂಡಿದ್ದರು. 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟುನ್ ಫ್ರಾಸ್ತಾ ಡೊಟ್ಟಿರ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟರಿ ಒರ್ಪೋ ಹಾಗೂ ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫ್ರೆಡ್ರಿಕ್ಸನ್ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಈ ವೇಳೆ ಆಯಾ ರಾಷ್ಟಗಳಿಗೆ ಭಾರತ ಹೊಂದಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಸಾರ್ವಜನಿಕರ ಜೀವರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಹುಚ್ಚು ಹಿಡಿದಿರುವಂತಹ, ಗುಣಪಡಿಸಲಾಗದಂತಹ, ಖಾಯಿಲೆಯಿಂದ ಬಳಲುತ್ತಿರುವಂತಹ ಅಥವಾ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗಿರುವಂತಹ ಬೀದಿ ನಾಯಿಗಳಿಗೆ ದಯಾಮರಣ ನೀಡಲು ಸುಪ್ರೀಂಕೋರ್ಟ್ ಇದೇ ಮೊದಲ ಬಾರಿಗೆ ಅನುಮತಿ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್ವಿ ಅನ್ಸಾರಿಯಾ ಅವರನ್ನೊಳಗೊಂಡಂತಹ ಪೀಠವು ದೇಶಾದ್ಯಂತ ಹೆಚ್ಚುತ್ತಿರುವಂತಹ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ. ಬೀದಿ ನಾಯಿಗಳ ಸಂಖ್ಯೆ ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಮತ್ತು ನಾಯಿ ಕಡಿತ ಅಥವಾ ಆಕ್ರಮಣಕಾರಿ ದಾಳಿಗಳಿಂದ ಸಾರ್ವಜನಿಕ ಸುರಕ್ಷತೆಗೆ ಪದೇ ಪದೇ ಧಕ್ಕೆ ಉಂಟಾಗುತ್ತಿರುವ ಪ್ರದೇಶಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಈ ಕ್ರಮ ಕೈಗೊಳ್ಳಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ದೇಶದ ರಾಜಧಾನಿಯಲ್ಲಿ ಮಕ್ಕಳು ಸೇರಿದಂತೆ ಅನೇಕರು ನಾಯಿ ಕಡಿತಕ್ಕೆ ತುತ್ತಾದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಆಧರಿಸಿ ಕಳೆದ ವರ್ಷ ಜುಲೈ 28ರಂದು ಸುಪ್ರೀಂಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಇದೇ ವೇಳೆ ಬೀದಿ ನಾಯಿಗಳ ಸ್ಥಳಾಂತರ ಮತ್ತು ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಲಾಗಿದ್ದಂತಹ ಆದೇಶವನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಂಬರುವ ನೀಟ್ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಸಚಿವರು, ಈ ಹಿಂದಿನ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಗುರುತಿಸಲಾದಂತಹ ಎಲ್ಲ ಲೋಪದೋಷಗಳನ್ನು ಸಮಗ್ರವಾಗಿ ಪರಿಹರಿಸಬೇಕು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಟ್ಟುನಿಟ್ಟಾದ ಭದ್ರತಾ ನಿಯಮಗಳ ಅಡಿಯಲ್ಲಿ ಮರುಪರೀಕ್ಷೆಯನ್ನು ಯಾವುದೇ ಅಡೆತಡೆಗಳು ಇಲ್ಲದೆ ಮತ್ತು ಸುರಕ್ಷಿತವಾಗಿ ನಡೆಸಬೇಕು ಎಂದು ಅವರು ಸೂಚನೆ ನೀಡಿದ್ದಾರೆ. ಪರೀಕ್ಷಾ ವ್ಯವಸ್ಥೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಉಸ್ತುವಾರಿಗಾಗಿ ಎಲ್ಲ ರಾಜ್ಯಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷರ ಜೊತೆಗೆ ಸಮನ್ವಯ ಸಭೆಗಳನ್ನು ನಡೆಸುವಂತೆ ಸಭೆಯಲ್ಲಿ ಆದೇಶ ನೀಡಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಮಿಲಿಟರಿ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಹಾಗೂ ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ಧ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿರುವಂತಹ ಭೂ ಯುದ್ಧ ಅಧ್ಯಯನ ಕೇಂದ್ರ ಹಮ್ಮಿಕೊಂಡಿದ್ದಂತಹ ಭದ್ರತೆಯಿಂದ ಸಮೃದ್ಧಿಯತ್ತ ರಾಷ್ಟೀಯ ಪ್ರಗತಿಗಾಗಿ ಸ್ಮಾರ್ಟ್ ಶಕ್ತಿ ಎಂಬ ವಿಷಯದ ಕುರಿತಾದಂತಹ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಕಾರ್ಯಾಚರಣೆಯು ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಧ್ವಂಸಗೊಳಿಸಿದೆ ಮತ್ತು ದೀರ್ಘಕಾಲದ ಕಾರ್ಯತಂತ್ರಗಳನ್ನು ವಿಫಲಗೊಳಿಸಿದೆ ಎಂದು ಶ್ಲಾಘಿಸಿದ್ದಾರೆ. ಜಾಗತಿಕ ವಿದ್ಯಮಾನಗಳ ಕುರಿತು ಮಾತನಾಡಿದ ಜನರಲ್ ದ್ವಿವೇದಿ, ಪ್ರಸ್ತುತ ಜಗತ್ತು ಸಂಕೀರ್ಣ ಸವಾಲುಗಳನ್ನು ಎದುರಿಸುತ್ತಿದೆ. ಸೆಮಿಕಂಡಕ್ಟರ್ಗಳ ಲಭ್ಯತೆಯು ಇಂದು ರಾಷ್ಟೀಯ ಮಟ್ಟದಲ್ಲಿ ಪ್ರಭಾವ ಬೀರುವ ಸಾಧನವಾಗಿದೆ.
ಆಗಿದ್ದು, ಹಾರ್ಮೋನ್ ಜನಸಂಧಿಯು ಸಂಘರ್ಷದ ವಲಯವಾಗಿ ಬದಲಾಗಿದೆ ಎಂದು ಎಚ್ಚರಿಸಿದ್ದಾರೆ. ವಿಶ್ವದ ಒಟ್ಟು ರಕ್ಷಣಾ ವೆಚ್ಚವು 2.7 ಟ್ರಿಲಿಯನ್ ಡಾಲರ್ಗಳನ್ನು ದಾಟಿದ್ದು, ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಬಜೆಟ್ಗಿಂತಲೂ ಹೆಚ್ಚಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮುಂದಿನ 5 ವರ್ಷಗಳಲ್ಲಿ ಛತ್ತೀಸ್ಗಢದ ಬಸ್ತಾರ್ ವಲಯವು ದೇಶದಾದ್ಯಂತ ಅಭಿವೃದ್ಧಿ ಹೊಂದಿದ ಬುಡಕಟ್ಟು ಪ್ರದೇಶವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಇಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, 2031ರ ವೇಳೆಗೆ ಇಲ್ಲಿನ ಜನರ ಆದಾಯವನ್ನು 6 ಪಟ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಅಮೆರಿಕದ ಪರಮಾಣು ಇಂಧನ ಉದ್ಯಮದ ಉನ್ನತ ಮಟ್ಟದ ನಿಯೋಗದೊಂದಿಗೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದರು. ಈ ನಿಯೋಗದಲ್ಲಿ ಅಮೆರಿಕದ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಅಮೆರಿಕ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್, ಶಾಂತಿ ಕಾಯ್ದೆಯಡಿ ತರಲಾದಂತಹ ಸುಧಾರಣೆಗಳು ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಹೇಗೆ ವೇಗಗೊಳಿಸಲಿವೆ ಎಂಬುದನ್ನು ವಿವರಿಸಿದರು. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಬಿಸಿ ಖಂಡೂರಿ ಸುದೀರ್ಘ ಅನಾರೋಗ್ಯದಿಂದ ಇಂದು ಡೆಹ್ರಾಡೂನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಆಗಿ ನಿವೃತ್ತರಾಗಿದ್ದಂತಹ ಖಂಡೂರಿ ಅವರು 2 ಬಾರಿ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಖಂಡೂರಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ಸಿಯಾಲ್ಗೆ ತಲುಪಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು, ಈ ಭೇಟಿ ಭಾರತ ದಕ್ಷಿಣ ಕೊರಿಯಾ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಈ ಭೇಟಿ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಮತ್ತು ಮಿಲಿಟರಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ 3 ದಿನಗಳ ಅಧಿಕೃತ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಇಂದು ಐಪಿಕೆಎಫ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಕೊಲಂಬೋದಲ್ಲಿರುವಂತಹ ಶ್ರೀಲಂಕಾ ವಾಯುಪಡೆಯ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಲಂಕಾ ವಾಯುಪಡೆ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಮತ್ತು ಉಪರಕ್ಷಣಾ ಸಚಿವರನ್ನು ಅವರು ಭೇಟಿ ಮಾಡಿದರು.

ಅವರು ಮಾಹಿತಿ ನೀಡಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟೀಯ ಉದ್ಯಾನವನದ ಗರ್ಜಿಯಾ ವಲಯದಲ್ಲಿ ಕಾಡಾನೆಯೊಂದು ಎರಡು ಆರೋಗ್ಯವಂತ ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಈ ಅಪರೂಪದ ವಿದ್ಯಮಾನದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಆನೆಗಳಲ್ಲಿ ಅವಳಿ ಮರಿಗಳ ಜನನ ಅತ್ಯಂತ ಅಪರೂಪವಾಗಿದ್ದು ವಿಶ್ವಾದ್ಯಂತ ಆನೆಗಳ ಗರ್ಭಧಾರಣೆಯ ಶೇಕಡ ಒಂದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. ಎರಡೂ ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಭ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರನ್ನು ಉಸ್ತುವಾರಿಯನ್ನಾಗಿ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನನ್ನಾಗಿ ನೇಮಕಗೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವರಿಗೆ ವಿಶ್ರಾಂತಿ ನೀಡಲಾಗಿದ್ದು, ಮಾನವ್ ಸುತಾರ್ ಮತ್ತು ಗುರ್ನೂರ್ ಬಾರ್ ಟೆಸ್ಟ್ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜೂನ್ 6ರಿಂದ ಮುಲ್ಲಾನ್ಪುರದಲ್ಲಿ ಟೆಸ್ಟ್ ಪಂದ್ಯ ಹಾಗೂ ಜೂನ್ 14ರಿಂದ ಧರ್ಮಶಾಲಾ, ಲಕ್ನೌ ಮತ್ತು ಚೆನ್ನೈನಲ್ಲಿ ಏಕದಿನ ಸರಣಿ ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ಟೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭ್ಮನ್ ಗಿಲ್ ನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit Samriddh Bharat.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅದ್ಮೀರೇ ನಿಮ್ಮ ನೆಚ್ಚಿನ ವಿವಿಧಾರ್ತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 7:49 ಆಯ್ತು. ಏನೋ ಗಾನ ಭಜನವನ್ನ ಮುಗಿಸೋಣ. ಇನ್ನೊಂದು 10 ನಿಮಿಷ ನಿಮಗೋಸ್ಕರ ಸೂಪರ್ ಹಿಟ್ ಹಾಡುಗಳು ನನ್ನ ಜೊತೆ ತಯಾರಿದೆ. ಮೊದಲಿಗೆ ಕೇಳಿ ಅವನಿ ಶ್ರೀಮನ್ನಾರಾಯಣ ಚಿತ್ರದ ಹಾಡು, ವಿಜಯ್ ಪ್ರಕಾಶ್, ಶಶಾಂಕ್ ಶೇಷಗಿರಿ, ಪಂಚಮ್ ಜೀವ ಹಾಗೂ ಚೇತನ್ ನಾಯಕ್ ಅವರ ಧ್ವನಿಯಲ್ಲಿರುವ ಹಾಡು. ಸಾಹಿತ್ಯ ನಾಗಾರ್ಜುನ್ ಶರ್ಮಾ, ಸಂಗೀತ ಅಜನೀಶ್ ಲೋಕನಾಥ್.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿ 102.9 FM ಕೇಳ್ತಾ ಇದ್ದೀರಾ. ಸಮಯ 9:16 ಆಯ್ತು. ಇನ್ನೇನು 17 ನಿಮಿಷ ಆಗ್ತಾನು ಬಂತು. ಇನ್ ಮುಂದೆ

ಯಾವಾಗಲೂ ಮಾಧುರ ಅತಿ ಮಾಧುರ ಹಿಂದಿ ಹಾಡುಗಳನ್ನ ಕೇಳ್ತಾ ಸಾಕಬಹುದು. ಮೊದಲಿಗೆ ಕೇಳಿ ಜೋಧಾ ಅಕ್ಬರ್ ಚಿತ್ರದ ಹಾಡು ಸೋನು ನಿಗಮ್ ಮತ್ತು ಮಧುಶ್ರೀ ಅವರ ಧ್ವನಿಯಲ್ಲಿ, ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ಎ ಆರ್ ರೆಹಮಾನ್.

ರೆಹನಾ ಹೇ ತೇರೆ ದಿಲ್ ಮೇ ಚಿತ್ರದಿಂದ ಬಾಂಬೆ ಜಯಶ್ರೀ ಅವರ ಧ್ವನಿಯಲ್ಲಿದ್ದ ಇಂಪಾದ ಹಾಡನ್ನ ಈಗಷ್ಟೇ ಕೇಳಿದ್ರಿ. ಹಾಡಿಗೆ ಸಂಗೀತ ಬರೆದವರು ಸಮೀರ್ ಹಾಗೂ ಸಾಹಿತ್ಯ ನೀಡಿದವರು ಹ್ಯಾರಿಸ್ ಜಯರಾಜ್ ಆಗಿದ್ರು.

ಹೀಗೆ ಒಂದಕ್ಕಿಂತ ಒಂದು ಚಂದದ ಮಧುರವಾದ ಹಿಂದಿ ಹಾಡುಗಳು ನಿಮಗೋಸ್ಕರ ಇವತ್ತು ಕಾಯ್ತಾ ಇದೆ. ಏನೋ ಅರ್ಧ ಗಂಟೆ ನಿಮಗೋಸ್ಕರ ಹಿಂದಿ ಹಾಡುಗಳನ್ನ ನಾನು ಪ್ರಸಾರ ಮಾಡ್ತೀನಿ. ಈಗ ಕೇಳಿ ರಾಸಿ ಚಿತ್ರದಿಂದ ದಿಲ್ ಬರೋ ಅನ್ನೋ ಹಾಡನ್ನ ಹರ್ಷದೀಪ್ ಕೌರ್, ವಿಭಾ ಸರಫ್ ಹಾಗೂ ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಗುಲ್ಸಾರ್ ಹಾಗೂ ಸಂಗೀತ ಶಂಕರ್ ಎಹಸಾನ್ ಲಾಯ್. ಇನ್ನು ಇದಾದ್ಮೇಲೆ ಫುಕ್ರಿ ಚಿತ್ರದ ಹಾಡು ನಿಮಗೋಸ್ಕರ, ಸೋನಾ ಮಹಾಪಾತ್ರ ಅವರ ಧ್ವನಿಯಲ್ಲಿ, ಸಾಹಿತ್ಯ ಮನ್ನಾ ಧೀಮನ್ ಹಾಗೂ ಸಂಗೀತ ರಾಮ್ ಸಂಪತ್.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ಚಿತ್ರದಿಂದ ಪಿಯು ಅನ್ನೋ ಹಾಡನ್ನ ಈಗಷ್ಟೇ ಕೇಳಿದ್ವಿ. ಮೋಹಿತ್ ಚೌಹಾನ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಇರ್ಷಾದ್ ಕಮಿಲ್, ಸಂಗೀತ ಪ್ರೀತಮ್. 9:50 ಇಲ್ಲಿಗೆ ಇವತ್ತಿನ ಹಿಂದಿ ಕಾರ್ಯಕ್ರಮವನ್ನ, ಹಿಂದಿ ಹಾಡುಗಳ ಕಾರ್ಯಕ್ರಮವನ್ನ ಮುಗಿಸೋ ಹೊತ್ತಾಯ್ತು. ಇಷ್ಟೊತ್ತು ನಿಮ್ಮ ಜೊತೆಯಾಗಿತ್ತು ನಾನು ಆರ್ಜಿ ನಯನ. ಬ್ಯಾಕ್ ಟು ಬ್ಯಾಕ್ ಮಧುರವಾದ ಹಿಂದಿ ಹಾಡುಗಳು ನಿಮಗೋಸ್ಕರ ಪ್ರಸಾರವಾಗುತ್ತೆ. ಗ್ಯಾಂಗ್ಸ್ಟರ್ ಚಿತ್ರದ ಹಾಡು ಕೆಕೆ ಅವರ ಧ್ವನಿಯಲ್ಲಿ, ಸಯೀದ್ ಕದ್ರಿ ಅವರ ಸಾಹಿತ್ಯ ಹಾಗೂ ಪ್ರೀತಮ್ ಅವರ ಸಂಗೀತದಲ್ಲಿ. ಮತ್ತೆ ಇದಾದ ನಂತರ ಮೈ ನೇಮ್ ಇಸ್ ಖಾನ್ ಚಿತ್ರದ ಹಾಡು, ಸಜ್ಜದ ಹಾಡು, ರಹತ್ ಫತೇ ಅಲಿ ಖಾನ್ ಹಾಗೂ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಈಶಾನ್ಯ ರಾಜ್ಯಗಳ ಕುಶಲಕರ್ಮಿಗಳು ಮತ್ತು ನೇಕಾರರ ಗುಂಪು ಇಂದು ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿತು. ಸಂವಾದದ ಸಮಯದಲ್ಲಿ ಕುಶಲಕರ್ಮಿಗಳು ಮತ್ತು ನೇಕಾರರು ರಾಷ್ಟಪತಿ ಭವನದಲ್ಲಿ ಆಟ್ ಹೋಮ್ ಸ್ವಾಗತ ಸಮಾರಂಭದಲ್ಲಿ ಕೆಲಸ ಮಾಡಿದ ಅನುಭವವನ್ನು ಹಂಚಿಕೊಂಡರು ಮತ್ತು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆಯನ್ನು ಒದಗಿಸಿದ್ದಕ್ಕಾಗಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆಗೆ ಸಂಬಂಧಪಟ್ಟಂತೆ 2026-27 ಹಣಕಾಸು ವರ್ಷಕ್ಕೆ ಭಾರತೀಯ ಅಂಚೆಯ ಕಾರ್ಯತಂತ್ರವನ್ನು ಸಂವಹನ ಖಾತೆ ರಾಜ್ಯ ಸಚಿವ ಡಾ ಚಂದ್ರಶೇಖರ್ ಪೆಮ್ಮಸಾನಿ ಇಂದು ಪರಿಶೀಲಿಸಿದ್ದಾರೆ. ಜೀವ ವಿಮೆಯನ್ನು ಸರಳ, ಕೈಗೆಟುಕುವ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸುವಂತೆ ಮಾಡುವುದು ಸರ್ಕಾರದ ಬದ್ದತೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಕೋಲ್ಕತ್ತಾ ಹೈಕೋರ್ಟ್ ಇಂದು ಸಿಬಿಐ ಮತ್ತು ಅರ್ಜಿಕರ್ ಅತ್ಯಾಚಾರ ಕೊಲೆ ಸಂತ್ರಸ್ತೆಯ ಪೋಷಕರ ಮನವಿಯನ್ನು ಇದೇ ಗುರುವಾರ ಆಲಿಸುವುದಾಗಿ ಹೇಳಿದೆ. ಸುಪ್ರೀಂಕೋರ್ಟ್ನಲ್ಲಿ ದೀರ್ಘಕಾಲದಿಂದ ಬಾಕಿ ಇರುವ ಪ್ರಕರಣಗಳ ಸಾಂವಿಧಾನಿಕ ಉಲ್ಲೇಖಗಳನ್ನು ನಿರ್ಣಯಿಸಲು ಶೀಘ್ರದಲ್ಲೇ 7 ನ್ಯಾಯಾಧೀಶರ ನ್ಯಾಯಪೀಠಗಳನ್ನು ರಚಿಸುವುದಾಗಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಇಂದು ಹೇಳಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290ಕ್ಕೂ ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ದಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ದಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಸಂಘರ್ಷ ಏರ್ಪಟ್ಟಂತಹ ವೇಳೆ ಮಹಿಳಾ ಪ್ರವಾಸಿಯೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಜೈಪುರದಲ್ಲಿ ನಡೆದಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ತಂಡ ನೀಡಿರುವಂತಹ 221 ರನ್ಗಳ ಗುರಿಯನ್ನು ಬೆನ್ನತ್ತಿರುವಂತಹ ರಾಜಸ್ಥಾನ್ ರಾಯಲ್ಸ್ ತಂಡ 2.2 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 26 ರನ್ ಗಳಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶ.

10:16 ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಾ. ಪ್ರೇಮ ನಿನಾದ ಕಾರ್ಯಕ್ರಮ ಆರಂಭ ಮಾಡೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜೆ ನಯನ. ಚಂದಾ

ಚಂದದ ಮಧುರವಾದ ಪ್ರೇಮ ಗೀತೆಗಳು, ಕನ್ನಡ ಪ್ರೇಮ ಗೀತೆಗಳು ನಿಮ್ಗೋಸ್ಕರ ಇವತ್ತು ನಾನು ಇವತ್ತಿನ ಪ್ರೇಮನ ನಾದದಲ್ಲಿ ಪ್ಲೇ ಮಾಡ್ತೀನಿ. ಹಾಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ನನ್ನಲ್ಲಿದೆ. ಹಾಗಾಗಿ ತಡ ಮಾಡದೆ ಕಾರ್ಯಕ್ರಮ ಆರಂಭಿಸೋಣ. ಊರ್ವಿ ಚಿತ್ರದ ಹಾಡಿನೊಂದಿಗೆ ಮಧುಶ್ರೀ ನಾರಾಯಣ್ ಹಾಗೂ ಚರಣ್ ರಾಜ್ ಅವರ ಧ್ವನಿಯಲ್ಲಿರೋ ಹಾಡು, ಸಾಹಿತ್ಯ ಸುವರ್ಣ ಶರ್ಮಾ, ಸಂಗೀತ ಮನೋಜ್ ಜಾರ್ಜ್.

ಆಪರೇಷನ್ ಅಲ್ಮೀಲಮ್ಮ ಚಿತ್ರದ ಹಾಡನ್ನ ಈಗಷ್ಟೇ ಕೇಳಿದ್ರಿ. ಪ್ರೀತಿ ಭಾರದ್ವಾಜ್ ಅವರ ಧ್ವನಿಯಲ್ಲಿತ್ತು. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ಹಾಗೂ ಜೂಡಾ ಸ್ಯಾಂಡಿ ಅವರ ಸಂಗೀತವಿದ್ದ ಹಾಡು ಇದಾಗಿತ್ತು. 10:13 ಆಯ್ತು. ವಿವಿಧ ಭಾರತಿ 102.9 FM ಕೇಳ್ತಾ ಇದ್ದೀರಾ. ಇವತ್ತು ನಿಮ್ಮ ಜೊತೆ ಆಗಿರೋದು ನಾನು ಆರ್ಜಿ ನಯನ. ಇನ್ನು ಇವತ್ತಿನ ವಿಶೇಷ ಏನಂತಂದ್ರೆ, ಇವತ್ತು ನೀವು ನಮ್ಮ ಜೀವನದ ಬಹಳ ಒಬ್ಬ ಮುಖ್ಯ ವ್ಯಕ್ತಿಯನ್ನ ನೆನ್ಪು ಮಾಡಿಕೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳುವಂತ ದಿನ. ಯಾವ ದಿನ ನಿಮ್ಮ ಪ್ರೀತಿಪಾತ್ರರು ಅಥವಾ ನಿಮ್ಮ ಕುಟುಂಬದವರು, ನಿಮ್ಮ ಮೆಚ್ಚಿನ ಸ್ನೇಹಿತರು ಇವ್ರು ಯಾರನ್ನು ನೆನೆಸ್ಕೊಳ್ಳೋ ದಿನ ಅಲ್ಲ, ಬದಲಾಗಿ ನಿಮ್ಮನ್ನ ರಕ್ಷಿಸಿಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದ ನಿಮ್ಮ ವೈದ್ಯರು ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ನೆನ್ಪು ಮಾಡ್ಕೊಳ್ಳೋಂಥ ದಿನ. ಯಾಕೆಂದ್ರೆ ಇವತ್ತು May 19 ಆಗಿರೋದ್ರಿಂದ ವರ್ಲ್ಡ್ ಫ್ಯಾಮಿಲಿ ಡಾಕ್ಟರ್ ಡೇ ಅಥವಾ ವಿಶ್ವ ಕೌಟುಂಬಿಕ ವೈದ್ಯರ ದಿನ ಅಂತ ಕರೀತಾರೆ. ಇದನ್ನ ದಿನವನ್ನ ಸುಮಾರು 2010 ಆಚರಿಸ್ಕೊಂಡು ಬರಲಾಗಿದೆ. ಈ ದಿನದ ಉದ್ದೇಶ ಏನಂತಂದ್ರೆ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ನೆನೆಸ್ಕೊಂಡು ಅವರು ಮಾಡುವಂತ ಸಹಾಯಗಳನ್ನ ನೆನೆಸ್ಕೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಅಂತ ಸಹ ಹೇಳ್ಬೋದು. ಇನ್ನು ಪ್ರತಿ ವರ್ಷ ಒಂದು ಥೀಮ್ ಸಹ ಇರುತ್ತೆ ಈ ದಿನಕ್ಕೆ, ಅದ್ರ ಬಗ್ಗೆ ಇನ್ನು ಹೆಚ್ಚು ಮಾತಾಡೋಣ. ಆದ್ರೆ ನೀವೇನ್ ಮಾಡ್ಬೇಕಂತಂದ್ರೆ, ನಿಮ್ಮ ಕುಟುಂಬದ ಡಾಕ್ಟರ್ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಇವತ್ತು ನೆನ್ಪು ಮಾಡಿಕೊಂಡು ಅವ್ರ ಹತ್ರ ಮಾತಾಡಿ ಅಥವಾ ಅವರಿಗೆ ಥ್ಯಾಂಕ್ಸ್ ಹೇಳಿ, ಅಥವಾ ನಿಮ್ಮೆಲ್ಲ ಸಲಹೆಗಳಿಗೆ ಅವರು ಪೇಷಂಟ್ ಆಗಿ ಉತ್ತರ ಕೊಟ್ಟು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕಾಗಿ ಒಂದು ಧನ್ಯವಾದ ಸಹ ನಿಮ್ಮಲ್ಲಿ ನೀವೇ ಅರ್ಪಿಸ್ಕೋಬಹುದು. ಹಾಗೆ ಅದ್ರ ಜೊತೆ ನಿಮ್ಮ ಅನುಭವವನ್ನ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಬಗ್ಗೆ ಅಥವಾ ಯಾವ್ದಾದ್ರು ಒಂದು ವಿಶೇಷ ಸನ್ನಿವೇಶಗಳು ಇದ್ರೆ ಆ ರೀತಿಯ ಸನ್ನಿವೇಶಗಳನ್ನ ಬರೆದು 9483091029

ಈ ನಂಬರ್ಗೆ ಸಂದೇಶ ಕಳಿಸ್ಬೋದು. ನಿಮ್ಮ ಸಂದೇಶಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಇನ್ನು ಈಗಾಗಲೇ ನಿರ್ಮಲಾ ಹಾಗೂ ಗೋಕಾಕ ತಾಲೂಕಿನಿಂದ ದೇವರಾಜ್ ಅವರು ಸಂದೇಶ ಆಗಲೇ ಕಳಿಸಿದ್ದಾರೆ. ನೀವು ಅಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅಥವಾ ನಿಮ್ಮ ಪ್ರಶ್ನೆಗಳನ್ನ ನಮ್ಮ ನಂಬರ್ಗೆ ಕಳಿಸಿ. ಏನು ಇವತ್ತು ವರ್ಲ್ಡ್ ಫ್ಯಾಮಿಲಿ ಡಾಕ್ಟರ್ಸ್ ಡೇ ಆಗಿರೋದ್ರಿಂದ ಈ ವಿಷಯದ ಕುರಿತಾಗಿ ಮಾತಾಡ್ತಿದ್ವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಸಹ ನೀವು ತಿಳಿಸಬಹುದು.

ಚೌಕಾ ಚಿತ್ರದ ಹಾಡನ ಈಗಷ್ಟೇ ಕೇಳಿದ್ರಿ. ಸೋನು ನಿಗಮ್ ಹಾಗೂ ಅಂತರಾ ಮಿತ್ರ ಅವರ ಧ್ವನಿಯಲ್ಲಿ ಸಾಹಿತ್ಯ ಜಯಂತ್ ಕಾಯ್ಕಿಣಿ ಹಾಗೂ ಸಂಗೀತ ಶ್ರೀಧರ್ ವಿ ಸಂಭ್ರಮ್. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ಬಹಳ ಮುಖ್ಯವಾದ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ವಿ. ಇವರಿಲ್ಲದೆ ನಮ್ಮ ಮಕ್ಕಳ ಬೆಳವಣಿಗೆ ಅಥವಾ ಮಕ್ಕಳ ಹುಟ್ಟಿನಿಂದ ಹಿಡಿದು ಅವರ ಸಣ್ಣ ಕೆಮ್ಮು ಶೀತ ಜ್ವರ ಇದೆಲ್ಲದನ್ನು ಹೋಗಿಸಿದವರು, ಹಾಗೆ ಅಜ್ಜಿ ತಾತಂದ್ರ ಕಾಲ್ ನೋವು ಸೊಂಟ ನೋವುಗಳಿಗೆ ಇಂಜೆಕ್ಷನ್ ಕೊಟ್ಟವರು, ಇನ್ನು ಮಕ್ಕಳಿಗೆ ಹೆದರಿಸ್ಲಿಕ್ಕೆ ಚಾಕ್ಲೇಟ್ ತಿಂದ್ರೆ ಏನಾಗುತ್ತೆ ಯಾಕೆ ತಿನ್ನಬಾರ್ದು ಅಂತ ಮಕ್ಕಳನ್ನ ಹೆದರಿಸೋರು ಸಹ ಇವರೇ ಆಗಿದ್ರು. ಇವತ್ತು ನಮ್ಮೆಲ್ಲರ ಫ್ಯಾಮಿಲಿ ಡಾಕ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಮೇ 19 ಆಗಿರೋದ್ರಿಂದ ವರ್ಲ್ಡ್ ಆರ್ಗನೈಸೇಷನ್ ಆಫ್ ಫ್ಯಾಮಿಲಿ ಡಾಕ್ಟರ್ಸ್ ಇಂದ 2010 ವರ್ಲ್ಡ್ ಫ್ಯಾಮಿಲಿ ಡಾಕ್ಟರ್ ಡೇ ಅಂತ ಆಚರಿಸಲಾಗುತ್ತೆ. ಈ ದಿನದ ವಿಶೇಷ ಏನಂತಂದ್ರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಅವರು ಪಡುವ ಶ್ರಮವನ್ನ ಗುರುತಿಸೋದು ಅಂತ ಆಗಿದೆ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ನ ನೆನೆಸ್ಕೊಂಡು ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಇನ್ನು ವರ್ಲ್ಡ್ ಫ್ಯಾಮಿಲಿ ಡಾಕ್ಟರ್ಸ್ ಡೇ ಏನಂತಂದ್ರೆ ಈ ಫ್ಯಾಮಿಲಿ ಡಾಕ್ಟರ್ಸ್ ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಇವರ ಶ್ರಮವನ್ನ ಗುರುತಿಸ್ಲಿಕ್ಕೋಸ್ಕರ ಮಾಡಿದ ದಿನ ಆಗಿರುತ್ತೆ. ಒಂದ್ ರೀತಿ ಆಲ್ ರೌಂಡರ್ಸ್ ಅಂತ ಅನ್ಬೋದು ಈ ಫ್ಯಾಮಿಲಿ ಡಾಕ್ಟರ್ಸ್ನ. ಯಾಕೆ ಅಂತಂದ್ರೆ ಇವರು ಒಂದೇ ಒಂದು ಕಾಯಿಲೆಗೆ ಸೀಮಿತವಾಗಿಲ್ಲದೆ ಮಕ್ಕಳ ಆರೋಗ್ಯ ಇರ್ಬೋದು, ಹಿರಿಯರ ಆರೈಕೆ ಇರ್ಬೋದು, ಅಥವಾ ಮಾನಸಿಕ ಆರೋಗ್ಯ ಇರ್ಬೋದು, ಹೀಗೆ ಎಲ್ಲದರಲ್ಲೂ ನೈಪುಣ್ಯತೆ ಹೊಂದಿರ್ತಾರೆ. ನಮ್ಮ ಹೆಲ್ತ್ ಸಿಸ್ಟಮ್ನ ಒಂದ್ ರೀತಿಯ ಆಲ್ ರೌಂಡರ್ಸ್ ಅಂತ ಹೇಳ್ಬಹುದು. ಹಾಗೆ ಒಂದು ಸಂಶೋಧನೆ ಪ್ರಕಾರ ಯಾವ ಊರಲ್ಲಿ ಫ್ಯಾಮಿಲಿ ಡಾಕ್ಟರ್ಸ್ ಹೆಚ್ಚಾಗಿರ್ತಾರೋ ಇಂಥ ಊರಲ್ಲಿ ಈ ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗುವಂತಹ ಪರಿಸ್ಥಿತಿಗಳು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಮುಂಚೆನೆ ಈ ರೀತಿಯ ತುರ್ತು ಪರಿಸ್ಥಿತಿ ಮುಂಚೆ ಬರ್ಲಿಕ್ಕೂ ಮುಂಚೆನೆ ಜನ ಇವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮುನ್ನೆಚ್ಚರಿಕೆಯನ್ನ ವಹಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಅಷ್ಟೇ ಇವತ್ತು ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ನೆನೆಸ್ಕೊಂಡು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಹಾಗೆ ನಿಮ್ಮ ಅನಿಸಿಕೆಗಳು ಅಥವಾ ನಿಮ್ಮ ಅನುಭವಗಳನ್ನ ಬರೆದು 9483091029 ಈ ನಂಬರ್ಗೆ ಕಳಿಸಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಮ್ಮ ನೆಚ್ಚಿನ ವಿವಿಧ ಭಾರತಿ 102.9 FM ಕೇಳ್ತಾ ಇದ್ದೀರಾ. ಇನ್ನು ಇವತ್ತು ವರ್ಲ್ಡ್ ಫ್ಯಾಮಿಲಿ ಡಾಕ್ಟರ್ ಡೇ ಆಗಿರೋದ್ರಿಂದ ಇದರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ ಅಂತ ಹೇಳಿದ್ದೆ. ಮೀರಾ ಸುಭಾಷ್ ಕುಲಕರ್ಣಿ ಅವರು ಕೆಂಗೇರಿ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ ಕೌಟುಂಬಿಕ ವೈದ್ಯರಾದ ಶ್ರೀ ಡಾಕ್ಟರ್ ರಾಮಕೃಷ್ಣ ಅವರನ್ನ ಈ ಸಮಯದಲ್ಲಿ ನಾನು ನೆನೆಸ್ಕೋತೀನಿ. ನಮ್ಮ ತಂದೆಯವರಿಗೆ ಆಪರೇಷನ್ ಆಗಿದ್ದ ಕಾರಣ ಅವರಿಗೆ ಡ್ರೆಸ್ಸಿಂಗ್ ಮಾಡಲಿಕ್ಕೆ ದಿನ ಬರ್ತಿದ್ರು, ಅವರೇ ಮನೆಗೆ ಬಂದು ಇವ್ರು ಡ್ರೆಸ್ಸಿಂಗ್ ಮಾಡಿ ಹೋಗ್ತಾ ಇದ್ರು. ಬರೀ 20 ರೂಪಾಯಿ ಅಷ್ಟೇ ತಗೊಂಡು, ಹಾಗೆ ಅದ್ರ ಜೊತೆ ಬಹಳ ಸಜ್ಜನರು, ಮೃದು ಸ್ವಭಾವ, ಒಂದಿಷ್ಟು ಭರವಸೆಯ ಮಾತುಗಳನ್ನ ಸಹ ಆಡಿ ನಮ್ಮ ತಂದೆಯವರ ನೋವನ್ನ ಕಡಿಮೆ ಮಾಡ್ತಿದ್ರು. ಇವರನ್ನ ನೆನೆಸ್ಕೋತಿದ್ರು.

ಅಂತ ಮೀರಾ ಸುಭಾಷ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಜಿ ಇಂದ ಧರ್ಮಣ್ಣ ಅವ್ರು ಹೇಳ್ತಿದ್ದಾರೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಮಂಗ್ಲಾ ಮತ್ತೆ ಮಾಡಿಯಾಳ ಅವರನ್ನ ನೆನ್ಪ್ ಮಾಡ್ಕೋತೀನಿ, ನಮ್ಮ ಆಪತ್ ಬಾಂಧವರಂತೆ ಇದ್ದಾರೆ, ಹಾಗೆ ಆಗಾಗ್ಗೆ ನಮ್ಮ ಕುಟುಂಬದ ಸದಸ್ಯರ ಆರೋಗ್ಯವನ್ನ ಸಹ ವಿಚಾರಿಸ್ಕೋತಾರೆ ಅಂತ ಹೇಳ್ತಿದ್ದಾರೆ. ಏನು ನೀವು ಅಷ್ಟೇ ನಿಮ್ಮ ಕೌಟುಂಬಿಕ ವೈದ್ಯರು ಅಥವಾ ಫ್ಯಾಮಿಲಿ ಡಾಕ್ಟರ್ನ ಇವತ್ತು ನೆನೆಸ್ಕೊಂಡು ಅವ್ರಿಗೊಂದು ಸಂದೇಶ ಕಳಿಸಿ ಅಥವಾ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ, ಹಾಗೆ ನಮಗೂ ಒಂದು ಸಂದೇಶ ಕಳಿಸಿ, ನಿಮ್ಮ ಅನುಭವ ಹೇಗಿತ್ತು ಅಂತ. 9483091029 ನಮ್ಮ ನಂಬರ್. ಏನು ನಾನಾಗಲೇ ಹೇಳ್ದಂಗೆ 2010 ಈ ವರ್ಲ್ಡ್ ಫ್ಯಾಮಿಲಿ ಡಾಕ್ಟರ್ ಡೇಯನ್ನು ಆಚರಿಸ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೆ ಒಂದು ಥೀಮ್ ಸಹ ಇರುತ್ತೆ. ಇನ್ನು ಈ ವರ್ಷದ ಥೀಮ್ ಏನಂತಂದರೆ ಕಂಪ್ಯಾಷನೇಟ್ ಕೇರ್ ಇನ್ ಅ ಡಿಜಿಟಲ್ ವರ್ಲ್ಡ್ ಅಂತ. ಅಂತಂದರೆ ಈ ಡಿಜಿಟಲ್ ಜಗತ್ತಿನಲ್ಲಿ ಒಂದು ಸಹಾನುಭೂತಿಯ ಆರೈಕೆ ಅಂತ. ಈಗ ಹೆಚ್ಚಾಗಿ ಡಿಜಿಟೈಸೇಷನ್ ಆಗಿರೋದ್ರಿಂದ ಹಾಗೆ ಗೂಗಲ್ ಅಥವಾ AI ಉಪಯೋಗವನ್ನು ನಾವು ಆರೋಗ್ಯ ಸಲಹೆಗಳಿಗೆ ಹೆಚ್ಚಾಗಿ ಉಪಯೋಗಿಸ್ತಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ಲಿಕ್ಕೋಸ್ಕರ ಈ ಒಂದು ಥೀಮ್ ಇಟ್ಕೊಂಡು ಈ ವರ್ಷದ ಫ್ಯಾಮಿಲಿ ಡಾಕ್ಟರ್ ಡೇನ ಆಚರಿಸಲಾಗ್ತಾ ಇದೆ. ಇನ್ನು ನಾವು ಸಾಮಾನ್ಯವಾಗಿ ಎಲ್ಲದಕ್ಕೂ ಗೂಗಲ್ನ ಥಟ್ ಅಂತ ಕೇಳಿಬಿಡ್ತೀವಿ, ಅದರಿಂದ ಸಹಾಯಕ್ಕಿಂತ ಕಷ್ಟಗಳೇ ಹೆಚ್ಚಾಗುತ್ತೆ ಅಂತಲೂ ಹೇಳ್ಬೋದು. ಹಾಗಾಗಿ ಇದ್ರ ಬಗ್ಗೆ ಕೂಡ ಗಮನ ಹರಿಸ್ಕೊಂಡು ಹಾಗೆ ನಮ್ಮ ಡಾಕ್ಟರ್ನ ಫ್ಯಾಮಿಲಿ ಡಾಕ್ಟರ್ನ ಇವತ್ತು ನೆನೆಸ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಹಾಡು ನಿಮಗೋಸ್ಕರ ಪೃಥ್ವಿ ಚಿತ್ರದಿಂದ ಟಿಪ್ಪು ಹಾಗೂ ಶ್ವೇತಾ ಮೋಹನ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಕವಿರಾಜ್ ಹಾಗೂ ಸಂಗೀತ ಮಣಿಕಾಂತ್ ಕದ್ರಿ.

ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿದ್ರು, ಡಾಕ್ಟರ್ ಜಿ ವಿ ಆಚಾರ್ ಅಂತ. ಅವರು ನಮ್ಮ ಮನೆಗೆ ಒಂದ್ ರೀತಿ ದೇವರಿದ್ದ ಹಾಗೆ ಅಂತ ಹೇಳ್ಬೋದು. ನಮ್ಮ ಅತ್ತೆ ಮಾವನವ್ರನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು. ಸುಮಾರು 30 ವರ್ಷದಿಂದ ನಮ್ಮ ಮನೆ ವೈದ್ಯಕೀಯ ಸಲಹೆಗಾರರಾಗಿದ್ದಾರೆ. ಯಾವ ಹೊತ್ತಿನಲ್ಲೂ ಕರೆದ್ರು ನಮ್ಮ ಮನೆಗೆ ಬರ್ತಾರೆ. ಈಗ ಹಾಗೆಲ್ಲ ಆ ರೀತಿ ಸಿಗೋದು ಕಷ್ಟ. ಆದ್ರೆ ಇವರು ನಮ್ಮ ಮನೆಯನ್ನ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮನೆಯವ್ರನ್ನೆಲ್ಲ ಅಂತ ಹೇಳ್ತಾ ಇದ್ದಾರೆ. ಮಮತಾ, ಮೇಘ, ಧ್ರುವ, ಅಕ್ಷಯ್, ಮೋಹನ್, ಬನ್ನಿ, ಕೇಶವಪುರ, ಹುಬ್ಬಳ್ಳಿ, ಪೂರ್ತಿ ಊರವ್ರ ಹೆಸರನ್ನೇ ಕಳಿಸ್ಬಿಟ್ಟಿದ್ದೀರಾ, ತೊಂದರೆ ಇಲ್ಲ. ಹಾಗೆ ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಅಥವಾ ನಿಮ್ಮ ಫ್ರೆಂಡ್ ಡಾಕ್ಟರ್ಸ್ ಇದ್ರೆ ಅಥವಾ ನಿಮ್ಮನ್ನ ಹೆಚ್ಚಾಗಿ ನೋಡಿಕೊಂಡು ನಿಮಗೆ ಸಲಹೆ ನೀಡಿದ ಡಾಕ್ಟರ್ಸ್ ಇದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋ ದಿನ ಇವತ್ತು ಅಂತ ಹೇಳಬಹುದು. ವರ್ಲ್ಡ್ ಫ್ಯಾಮಿಲಿ ಡಾಕ್ಟರ್ ಡೇ ಇವತ್ತು. ಇನ್ನು ನಾನಾಗಲೇ ಹೇಳಿದೆ, ಈ ವರ್ಷದ ಥೀಮ್ ಆಗಿ ಕಂಪ್ಯಾಷನೇಟ್ ಕೇರ್ ಇನ್ ಅ ಡಿಜಿಟಲ್ ವರ್ಲ್ಡ್ ಅಂತ ಒಂದು ಥೀಮ್ ಇಟ್ಕೊಂಡು ಇವತ್ತಿನ ಫ್ಯಾಮಿಲಿ ಡಾಕ್ಟರ್ಸ್ ಡೇನ ಆಚರಿಸಲಾಗ್ತಿದೆ. ಏನಂತಂದ್ರೆ, ಈಗ ಡಿಜಿಟಲ್ ಯುಗದಲ್ಲಿ ಈಗ ನಾವು ಯಾವುದೇ ಒಂದು ಸಣ್ಣ ತಲೆನೋವು ಅಥವಾ ಸಣ್ಣ ಸಮಸ್ಯೆ ಬಂದರೂ ಹೋಗಿ ಗೂಗಲ್ನ ಕೇಳ್ತೀವಿ. ಅದು ಏನೇನೋ ಹೇಳಿಬಿಟ್ಟು ಒಂದು 2 ನಿಮಿಷದಲ್ಲಿ ನಿಮ್ಗೆ ಯಾವುದೋ ಬಹಳ ಅಪರೂಪದ ಕಾಯಿಲೆ ಇದೆ ಅಂತ ಹೇಳೋ ಸಾಧ್ಯತೆನೂ ಇದೆ. ಇನ್ನು ಇದಲ್ಲದೆ ಇತ್ತೀಚೆಗೆ ಇನ್ನು AI ಹೆಚ್ಚಾಗಿ ಬಳಕೆಯಾಗುವಂತ ದಿನಗಳಲ್ಲಂತೂ AI ನಮ್ಮ ರೋಗದ ಲಕ್ಷಣಗಳನ್ನ ವಿಶ್ಲೇಷಿಸುತ್ತೆ, ಹಾಗೆ ಸಲಹೆಗಳನ್ನ ಕೂಡ ಕೊಡುತ್ತೆ. ಏನೇನು ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು ಅನ್ನೋ ಸಲಹೆಗಳನ್ನ ಸಹ ಕೊಡುತ್ತೆ. ಇನ್ನು ಸಾಕಷ್ಟು ಸ್ಮಾರ್ಟ್ ವಾಚ್ಗಳು ಇದೆ, ಹಾರ್ಟ್ ರೇಟ್ ಟ್ರ್ಯಾಕರ್ಸ್ ಇದೆ, ಇದೆಲ್ಲ ನಮ್ಮ ಆರೋಗ್ಯವನ್ನ ನೋಡ್ಕೊಳುತ್ತೆ. ಆದರೆ ಸಹ ಇದೆಲ್ಲ ಇದ್ರೂ ನಮ್ಮ ಕಣ್ಣುಗಳನ್ನ ನೇರವಾಗಿ ನೋಡಿ ಒಂದು ಸ್ಟೆಥೋಸ್ಕೋಪ್ನ ಇಟ್ಬಿಟ್ಟು ಅಯ್ಯೋ ನಿಂಗೆ ಏನಾಗಿಲ್ಲ ಕಣೋ, ಆರಾಮಾಗಿರ್ತೀಯಾ ಅಂತ ಒಂದು ಧೈರ್ಯ ಹೇಳೋ ಮಾತು ಈ ಗೂಗಲ್ಗೆ ಅಥವಾ ಈ AIಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ತಂತ್ರಜ್ಞಾನಕ್ಕೆ ನಮ್ಮ ಮುಖದ ಆತಂಕವನ್ನು ಓದಲಿಕ್ಕೆ ಬರಲ್ಲ, ಪ್ರೀತಿಯಿಂದ ಕೈಮುಟ್ಟಿ ಸಮಾಧಾನ ಮಾಡೋಕೆ ಬರಲ್ಲ. ಅದಕ್ಕೆ ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ನೇ ಬೇಕು ಅಥವಾ ಡಾಕ್ಟರೇ ಬೇಕು ಅಂತ ಹೇಳ್ಬೋದು. ಹಾಗೆ ಗಂಭೀರವಾದರೆ ಸಹ ಸಮಸ್ಯೆ ನಮಗೆ ಡಾಕ್ಟರ್ ಅವಶ್ಯಕತೆ ಬಂದೇ ಬರುತ್ತೆ. ಹಾಗಾಗಿ ಈ ಡಾಕ್ಟರ್ ಕೇವಲ

ಈ ರೋಗಕ್ಕೆ ಮದ್ದಷ್ಟೇ ಕೊಡೋದಿಲ್ಲ, ನಮ್ಮ ಮನಸ್ಸಿಗೂ ಸಹ ಚಿಕಿತ್ಸೆ ನೀಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ನ ನೆನೆಸ್ಕೊಂಡು ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ತಾ ಮುಂದಿನ ಹಾಡು ನಿಮಗೋಸ್ಕರ ಪಂಚರಂಗಿ ಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಹಾಗೂ ಮನುಮೂರ್ತಿಯವರ ಸಂಗೀತದಲ್ಲಿ.

ಅಂತ ಅವ್ರ ಬಳಿ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಬೆಳೆದ ನಂತರ ಸಹ ಅವ್ರಿಗೆ ನನ್ನ ಆರೋಗ್ಯ ಸ್ಥಿತಿ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನೋಡಿದ ತಕ್ಷಣ ಏನು ಸಮಸ್ಯೆ ಏನು ಮಾಡಬೇಕು ಅಂತ ಸರಿಯಾಗಿ ಹೇಳೋರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಾಗೆ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿ, ಒಳ್ಳೆ ಟಾಪಿಕ್ಕು. ನಮ್ಮ ಫ್ಯಾಮಿಲಿ ಡಾಕ್ಟರ್ ಇಲ್ಲ, ಆದರೆ ಸುಮಾರು ವರ್ಷಗಳ ಹಿಂದೆ ಒಂದು ಸಣ್ಣ ಗಾಯವಾಗಿ ನನ್ನ ಕಾಲಿಗೆ ಗಾಯವನ್ನು ಒಂದೇ ಒಂದು ಇಂಜೆಕ್ಷನ್ ಕೊಟ್ಟು ವಾಸಿ ಮಾಡಿದ್ದ ಡಾಕ್ಟರನ್ನು ನಾನಿವತ್ತು ನೆನೆಸ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಏನು ಈ ಸಮಯದಲ್ಲಿ ಒಂದು ಹೇಳಬೇಕಾಗಿರೋ ವಿಷಯ ಏನಂತಂದರೆ, ಇವತ್ತು ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ನ ನೆನೆಸ್ಕೊಳ್ಳೋಣ. ನೆನೆಸ್ಕೊಂಡು ಅವ್ರಿಗೊಂದು ಸಣ್ಣ ಥ್ಯಾಂಕ್ ಯು ಮೆಸೇಜ್ ಕಳಿಸಿ, ಅದು ಒಂದು 10 ಸೆಕೆಂಡ್ ಆದರೂ ಸಹ ಅವರಲ್ಲಿ ಭಾಳಷ್ಟು ಖುಷಿಯನ್ನು ಮೂಡಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಅವರನ್ನ ನೆನೆಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಏನೋ ಅದ್ರ ಜೊತೆಗೆ ಪ್ರತಿಯೊಬ್ಬರು ಡಾಕ್ಟರು ಫ್ಯಾಮಿಲಿ ಡಾಕ್ಟರ್ ಅಷ್ಟೇ ಅಲ್ಲ, ಪ್ರತಿ ಡಾಕ್ಟರು ಅವರ ಸಮಯವನ್ನು ಬದಿಗಿತ್ತಿಟ್ಟು ಅವರ ಜೀವನಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನಕ್ಕೋಸ್ಕರ ಅವರು ದುಡಿತಾರೆ ಅಂತ ಹೇಳ್ಬೋದು. ಏನೋ ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇರ್ಬೋದು, ಅಥವಾ ಮಧ್ಯರಾತ್ರಿಯಲ್ಲಿ ಗಾಬರಿಯಿಂದ ಫೋನ್ ಮಾಡೋ ಪೋಷಕರಿಗೂ ಸಹ ತಾಳ್ಮೆಯಿಂದ ಉತ್ತರಿಸ್ತಾರೆ. ಹಾಗೆ ಈ ಯಾಂತ್ರಿಕ ಜಗತ್ತಿನಲ್ಲಿ ಒಂದು ಮಾನವೀಯತೆಯನ್ನು ಉಳಿಸ್ಕೊಂಡಿರೋ ಪ್ರತಿಯೊಬ್ಬ ವೈದ್ಯ ದೇವರಿಗೆ ನಮ್ಮ ಕಡೆಯಿಂದ ಮನದಾಳದ ಧನ್ಯವಾದ ಸಹ ತಿಳಿಸೋಣ. ಏನೋ ಸರ್ ವಿಲಿಯಂ ಆಸ್ಲರ್ ಒಂದು ಮಾತು ಹೇಳ್ತಾರೆ, ಒಬ್ಬ ಸಾಮಾನ್ಯ ವೈದ್ಯ ರೋಗಕ್ಕೆ ಚಿಕಿತ್ಸೆ ನೀಡಿದ್ರೆ ಒಬ್ಬ ಶ್ರೇಷ್ಠ ವೈದ್ಯ ರೋಗಿಗೆ ಚಿಕಿತ್ಸೆ ನೀಡ್ತಾನೆ. ಅಂದ್ರೆ ಆ ರೋಗವನ್ನಷ್ಟೇ ವಾಸಿ ಮಾಡದೆ ರೋಗಿಯನ್ನ ಸಹ ಆ ಮನುಷ್ಯನನ್ನ ಸಹ ಸರಿ ಮಾಡ್ತಾನೆ, ಅದು ಒಬ್ಬ ಶ್ರೇಷ್ಠ ವೈದ್ಯ ಅಂತ ಹೇಳ್ತಾರೆ. ಖಂಡಿತ ಇಂಥ ವೈದ್ಯರನ್ನ ಇವತ್ತು ನೆನೆಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಅಲ್ಲಿವರೆಗೆ ಆರೋಗ್ಯವಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಇರೋದು ನಾನು ಆರ್ ಜೆ ನಯನಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವಿನ ಬದ್ದತೆಯು ಪ್ರಜಾಪ್ರಭುತ್ವ, ಕಾನೂನು ಆಧಾರಿತ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಆಧರಿಸಿದ್ದು, ಇದು ನಮ್ಮನ್ನು ಸಹಜ ಪಾಲುದಾರರನ್ನಾಗಿ ಮಾಡಿದೆ. ಈ ಹಂಚಿಕೆಯ ಮೌಲ್ಯಗಳೇ ಉಭಯ ಪ್ರದೇಶಗಳ ನಡುವಿನ ಬಾಂಧವ್ಯಕ್ಕೆ ಅಡಿಪಾಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಮಿಲಿಟರಿ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಹಾಗೂ ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ದ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವಜನಿಕರ ಜೀವರಕ್ಷಣೆ ಮತ್ತು ಸುರಕ್ಷತೆಯ ಹಿತದೃಷ್ಟಿಯಿಂದ ಹುಚ್ಚು ಹಿಡಿದಿರುವಂತಹ ಗುಣಪಡಿಸಲಾಗದ, ಖಾಯಿಲೆಯಿಂದ ಬಳಲುತ್ತಿರುವ ಅಥವಾ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗಿರುವಂತಹ ಬೀದಿ ನಾಯಿಗಳಿಗೆ ದಯಾಮರಣ ನೀಡಲು ಸುಪ್ರೀಂಕೋರ್ಟ್ ಇದೇ ಮೊದಲ ಬಾರಿಗೆ ಅನುಮತಿ ನೀಡಿದೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟೀಯ ಉದ್ಯಾನವನದ ಗರ್ಜಿಯಾ ವಲಯದಲ್ಲಿ ಕಾಡಾನೆಯೊಂದು ಎರಡು ಆರೋಗ್ಯವಂತ ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದಂತಹ ಸಿದ್ದಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬರುವ ಎರಡು ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಒಟ್ಟು 11.63 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

11:28 ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ, ಜೈ ಹಿಂದ್.